0: ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 ಮೇ 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಾಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬೋದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರುತ್ತೆ. ಯಾಕೆ ಸುತ್ತತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ.

0: ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಠಾಗೋರ್ ಬರೆದ ನಾಟಕ ಅಂಚೆ ಮನೆ.
1: ಮೊಯ್ದ್ರೆ, ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೆ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆ ಎಂದೇ ಎನಿಸುವುದಿಲ್ಲ. ಡಾಕ್ಟ್ರೆ, ನೀವು ಹೇಳುದು
2: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದ್ರೂ
1: ಇದೇನು ಹೇಳ್ತಾ ಇದ್ದೀರಿ?
2: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
1: ಸಾಕ್ ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳ್ಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
2: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಇರಿಸ್ಕೊಳ್ತೀನಿ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
1: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
2: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೇ ಜ್ವರೇಕಾಶೆ ಕಾಮಲಾಯಂ ಹಲೀಮಕೆ.
1: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
2: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
1: ಅಯ್ಯೋ, ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
2: ಕಷ್ಟಪಟ್ರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೇದು, ನಾನಿನ್ ಹೊರಡ್ತೇನೆ.
1: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
3: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
1: ನೀವು ಮಕ್ಕಳನ್ನ ಮಾತಿನಲ್ಲೇ ಮರಳು ಮಾಡುವುದ್ರಲ್ಲಿ ಸರ್ದಾರ ಅಲ್ವಾ?
3: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟ ಕಳವಳ?
1: ಮನೆಗೆ ಒಂದ್ ಮಗುವನ್ನ ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
3: ಓ ಹಾಗೋ.
1: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
3: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
1: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬ ಪ್ರಾಣ.
3: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟೂ ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ.
1: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
3: ಭಲೆ ಭಲೆ, ಆದರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
1: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ ತಬ್ಬಲಿಯಾಗ್ಬಿಟ್ಟ.
3: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
1: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗಿಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟಾಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನಿಷ್ಟು ಹೆದರ್ತಾ ಇದ್ದೇನೆ.
3: ನೀನು ಹೇಳುವುದು ಸುಳ್ಳೇನಲ್ಲ, ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
4: ಮಾವ.
1: ಏನು ಅವಲ?
4: ನಾನು ಅಂಗಳಕ್ಕೂ ಹೋಗ್ಬಾರ್ದ?
1: ಹೋಗ್ಬಾರ್ದಪ್ಪ,
4: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದ್ದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬ ಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
1: ಹೋಗ್ಬಾರ್ದು ಮಗು.
4: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
1: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
4: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
1: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
4: ಬರೀ ಪುಸ್ತಕಗಳನ್ನ ಓದಿದ್ರ ಎಲ್ಲ ಗೊತ್ತಾಗುತ್ತ ಮಾವ?
1: ಏನಂತ ಮಾತಾಡ್ತೀಯ ಅಮಲ?
4: ನಾನ್ ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
1: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ, ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
4: ಏನು, ಹೊರಗಡೆನೆ ಹೋಗಲ್ವಾ?
1: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ, ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆದಿರ್ತಾರೆ ಮಗು.
4: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
1: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
4: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
1: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
4: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
1: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ, ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡವೇಕೆ ಆಗಬೇಕಿತ್ತು?
4: ಇದೇನು ಹೇಳ್ತಿದೀರ ಮಾವ ನೀವು? ಆ ಗುಡ್ಡದ ಆಚೆಗ್ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗಿ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ? ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
1: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದೂ ಇಲ್ಲ.
4: ಏನು, ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
1: ಹೌದಾ, ಅವನು ಹೇಗಿದ್ದ?
4: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು. ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನು ಎಡಗೈಯಲ್ಲಿ ಒಂದು ಲೋಟವಿತ್ತು. ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ, ಯಾಕ್ ಹೋಗ್ತಿದ್ಯಾ ಅಂದ್ರೆ ಅವನ್ ಹೇಳ್ದ, ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರು ಕೆಲ್ಸ ಹುಡುಕ್ಬೇಕಾ?
1: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
4: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
1: ಹುಡುಕಿದ್ರು ಸಿಗದೇ ಇದ್ರೆ?
4: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗ್ಲ ಮೇಲೆ ಇಟ್ಕೊಂಡು ಆ ಮಂಡ್ಯವರೆಗೂ ಬಟ್ಟೆಯನ್ನ ಮಡಚ್ಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
1: ಅತ್ತೆ ಏನಂದ್ರು ಅದಕ್ಕೆ?
4: ಜ್ವರ ಹೋದ್ಮೇಲೆ ಅವರೇ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
1: ಇನ್ನೇನು, ಹೆಚ್ಚು ದಿನ ಇಲ್ಲ ಅಮ್ಮ.
4: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
1: ಎಲ್ಲಿಗೆ ಹೋಗ್ತೀನಿ ಮಗು?
4: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲಾ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
1: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
4: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
1: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತೀ?
4: ನಾನ್ ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
1: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
4: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
1: ಅವ್ರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
4: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನ ಕೂರ್ಸ್ ಬಿಡ್ತಾರಲ್ಲ, ಅದೇ ಬೇಜಾರು.
1: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
4: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನ್ ಇರ್ತೀನಿ.
5: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
4: ಓ ಮೊಸರಿನವನೇ, ಮೊಸರು.
5: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
4: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
5: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
4: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
5: ನನ್ ಜೊತೆನ?
4: ಹೌದು, ನೀನ್ ಅಷ್ಟ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೇಗೋ ಆಗುತ್ತೆ.
5: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
4: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ಟು ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
5: ನಿನಗೇನಾಗಿದೆ ಮಗು?
4: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
5: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
4: ನಿನ್ನ ಹಳ್ಳಿಯಿಂದನ? ಬಹಳ ದೂರನಾ?
5: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
4: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ ನೆನ್ಪಿಲ್ಲ.
5: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
4: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
5: ಹೌದೌದು, ಅಲ್ಲೇ.
4: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
5: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
4: ನಿಮ್ ಹಳ್ಳಿ ಹುಡುಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
5: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನೂ ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನ್ ಎಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರ್ಬಹುದು.
4: ಇಲ್ಲ, ನಾನ್ ನಿಜವಾಗ್ಯೂ ಅಲ್ಲಿಗೆ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ಕೆ ಹೋಗ್ಬೋದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
5: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
4: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ನ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
5: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗಬೇಕು.
4: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು, ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
5: ಅಯ್ಯೋ ಹಣೆ ಬರವೇ, ಈ ದನಿನ ನೀನ್ಯಾಕ್ ಕಲಿಬೇಕು ಮಗು?
4: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
5: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
4: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
5: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ. ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
4: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
5: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
4: ಮೊಸರು ಮೊಸರು ಮೊಸರು, ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೇ, ಓ ಪಹರೇ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೇ.
3: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
4: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
3: ಒಂದು ವೇಳೆ ನಿನ್ನ ನಾನು ಹಿಡ್ಕೊಂಡು ಹೋದ್ರೆ?
4: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
3: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
4: ಏನು, ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನನ್ನು ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನ್ ಇಲ್ಲೇ ಕೂತ್ಕೊಂಡಿರ್ಬೇಕು.
3: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿ ಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
4: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
3: ಇನ್ನೂ ಹೊತ್ತಾಗಿಲ್ಲ.
4: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗೋದಿಲ್ವೇ ಪಹರೆ?
3: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
4: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ರು ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
3: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
4: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
3: ಇದಾರಿಗೂ ತಿಳಿಯದು.
4: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
3: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
4: ಹಾಗಾದ್ರೆ ನಾನೂ ಹೋಗ್ಬೇಕಾ?
3: ಯಾಕಿಲ್ಲ, ನೀನೂ ಹೋಗ್ಬೇಕು.
4: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
3: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
4: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನೂ ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
6: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
4: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಬೇಸರ ಬಂದ್ ಹೋಗಿದೆ.
6: ಹಾಗೆ ಹೇಳ್ಬಾರ್ದು ಮಗು.
4: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ. ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
6: ಏಂತಮ್ಮ?
4: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲಿ ಏಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
6: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
4: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
6: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
4: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
6: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
4: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
6: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
4: ಭಲೇ, ಹಾಗಾದ್ರೆ ನನಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
6: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರಿಸಬೇಕಿತ್ತು?
4: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರು ತಂದ್ಕೊಡ್ತಾರೆ?
6: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು. ನೀನು ನೋಡಿಲ್ಲ ಅಷ್ಟೇ, ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
4: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗ್ತಾರೆ?
6: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
4: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
6: ಅಂಚೆವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
4: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
6: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲ್ಕಬೇಕಾಗುತ್ತೆ.
4: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
6: ಅಲ್ಲಿ ನೋಡು, ದೂರದಲ್ಲಿ ತಲೆಯ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
4: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
6: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರು ಅವನು ಅವರ ಬೆನ್ನು ಹತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
4: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗ್ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು ಮುಖಂಡರೇ? ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗ್ ಬನ್ನಿ.
7: ಯಾರಯ್ಯ ಅದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
4: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
7: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
4: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
7: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
4: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
7: ಏಕೆ, ಏನು ಸಮಾಚಾರ?
4: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
7: ನಿನ್ನ ಹೆಸರಿಗೆ ಕಾಗದವ? ನಿನಗ್ಯಾರ ಕಾಗದ ಬರೀತಾರೆ?
4: ರಾಜನಿಂದ ಕಾಗದ ಬಂದ್ರೆ?
7: ಈ ಹುಡುಗ ನೀನು ಕಡಿಮೆ ಇಲ್ಲ. ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೆ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
4: ಮುಖಂಡರೆ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
7: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ? ರಾಜನ ಪರಮ ಸ್ನೇಹಿತನ ಮೇಲೆ? ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
4: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
7: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
2: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
4: ಬಡಗುತ್ತಾ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
8: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
4: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
8: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿಮ್ಗೇನಾಗಿದೆ?
4: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
8: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
4: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
8: ನನ್ ಹೆಸರು ಸುಧಾ ಅಂತ.
4: ಏನು ಸುಧಾನಾ?
8: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
4: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
8: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
4: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ. ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
8: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ.
4: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪಿಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪಿಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
8: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿ ದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೆ ಇಲ್ಲ. ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
4: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
8: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
4: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಬಾರ್ದ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
8: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ, ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ. ಹೂವನ್ನ ಕೊಯ್ದುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
4: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
8: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
4: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
8: ಒಳ್ಳೇದು, ಹಾಗೆ ಮಾಡು.
4: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಟ್ಕೊಂಡು ಬರ್ತೀಯ ತಾನೆ?
8: ಬರ್ತೀನಿ ಬರ್ತೀನಿ.
4: ಖಂಡಿತ ಬರ್ತೀಯ ಅಲ್ವಾ?
8: ಖಂಡಿತ ಬರ್ತೀನಿ.
4: ನನ್ನನ್ನ ಮರ್ತು ಬಿಡಲ್ಲ ತಾನೆ? ನನ್ ಹೆಸರು ಅಮಲಾ ಅಂತ, ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
8: ಇರುತ್ತೆ, ಖಂಡಿತ ಇರುತ್ತೆ, ನಾನಂತೂ ಮರೆಯಲ್ಲ.
4: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
2: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
4: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
8: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
2: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
4: ನಾವಿಬ್ಬರು ಎತ್ತುಗಳಾಗ್ತೇವೆ. ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
2: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
4: ಆಮೇಲೆ ನದಿ ದಡದಲ್ಲೇ ಮನೆಗೆ ಹೋಗ್ತೀರಿ ಅಲ್ವಾ?
8: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
4: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
2: ನೀನು ಕೂಡ ಹೊರಗಡೆ ಬಾ, ಆಡೋಣ.
4: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
8: ವೈದ್ಯರು?
2: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
4: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
8: ಇಲ್ಲಿ ನಮಗೆ ಆಡೋಕೇನಿದೆ?
4: ಇಲ್ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ, ಇದನ್ನೆಲ್ಲ ನೀವು ತೆಗೆದುಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗೆ ಯಾವ ಉಪಯೋಗನೂ ಇಲ್ಲ.
8: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
2: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿಂಗೆ ಬೇಜಾರಾಗುದಿಲ್ವೇನು?
4: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ, ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
8: ಆದ್ರೆ ಮತ್ತೆ ಇದನ್ನ ನಾವು ಹಿಂದಕ್ಕೆ ಕೊಡುವುದಿಲ್ಲ.
4: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
2: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
4: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟಾಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
8: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆ ಅಲ್ಲ?
4: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ, ಯಾಕಂತಾನೆ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತ್ಕೊಂಡೇ ಇದ್ದೀನಿ, ಇನ್ನು ನನ್ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
2: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆ ಅಲ್ಲ. ಓಹ್, ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
4: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡಕ್ ಹೇಳ್ತಿದೆ.
8: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ?
4: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ರು ಹೊರ್ಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
2: ಇದೆ, ಚೆನ್ನಾಗಿದೆ.
4: ಯಾರು ಯಾರಿದ್ದಾರೆ, ಅವರ ಹೆಸರೇನು?
8: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
4: ಹೌದಾ? ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
2: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
4: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
9: ಆಗ್ಲಿ, ತೋರಿಸ್ತೀವಿ.
4: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದ? ವೈದ್ಯರು ಬೇಡ ಅಂತ ಹೇಳಿದಾರ?
1: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
4: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ, ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯ್ ಅನಿಸುತ್ತೆ.
1: ಮಗು, ದಿನ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯ. ಮನೆ ಮುಂದೆ ನೋಡು, ದಿನ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
4: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ.
1: ಯಾರು, ಯಾರ ಫಕೀರ ತಾತ?
4: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
1: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
4: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
3: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
4: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
1: ಇದೇನು ಇವನು?
3: ಹೌದಪ್ಪ, ನಾನೇ ಫಕೀರ.
1: ಏನ್ ತಾತ, ಯಾವ ಯಾವ ವೇಷದಲ್ಲ ಬರ್ತೀಯೋ ನೀನು?
4: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
3: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
1: ಏನು, ಕ್ರೌಂಚ ದ್ವೀಪಕ್ಕ?
3: ಇದರಲ್ಲಿ ಆಶ್ಚರ್ಯ ಪಡಲಿ ಏನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ. ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
4: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
3: ನೆನಪಿದೆ ಮಗು. ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನಗೆ ಕಲಿಸ್ತೇನೆ.
1: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
3: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನೊಪ್ಪಬೇಕಾಗುವುದು, ಇದೊಂದೇ ಭಯ ನನಗಿರೋದು.
4: ಇಲ್ಲ ಇಲ್ಲ ಮಾವ, ನೀವು ವೈದ್ಯರಿಗೆ ಏನು ಹೇಳ್ಬೇಡಿ, ಇನ್ನು ನಾನು ಇಲ್ಲೇ ಮಲಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವ್ದು ನನ್ನ ತಡೆಯಲ್ಲ.
1: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ, ಇದ್ರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
4: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
3: ಅದು ಬಹಳ ವಿಚಿತ್ರವಾದ ಸ್ಥಳ, ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ, ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
4: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
3: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
4: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
3: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
4: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
3: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯನೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
4: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
3: ಹಾ, ಹಾಗೆ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
1: ಇನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
4: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
1: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ. ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
4: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
3: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
4: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ. ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ 7 ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
3: ಬೇಷ್ ಬೇಷ್, ಮಧುವಣಗಿತ್ತಿಯನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೇನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
1: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
4: ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರೂ ಕಾಗದ ಬಂದಿದ್ಯಾ?
3: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
4: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
3: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
4: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
3: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
4: ಅದು ಮಾತ್ರ ನನಗ್ ಗೊತ್ತಿಲ್ಲ. ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ. ಬಹಳ ದಿನಗಳ ಹಿಂದೆ, ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ. ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ. ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ? ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ. ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ. ನಾಯಿಯೊಂದು ಮಾತ್ರ ತನ್ನ ಬಾಲವನ್ನ ಅಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬ್ತಾ ಇದೆ.
3: ನಿನ್ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ. ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
4: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
3: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
4: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
3: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು. ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
4: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ. ಸರಿ ತಾನೆ?
3: ಸರಿಯೇ. ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
4: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದನ್ನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
3: ಯಾರು ಮಗು ಆ ಮನುಷ್ಯ?
4: ಅವನ್ ಹೆಸರು ಚಿದಾಮ ಅಂತ.
3: ಯಾವ ಚಿದಾಮ?
4: ಅವನೇ ಇಲ್ಲಿ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
3: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
4: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತನೂ ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವ್ರಿಗೆ ಏನಾದ್ರು ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವ್ರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೆ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವ್ರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ.
3: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕೆ ನಿಮ್ ಬಳಿ ಬಂದು ಕೂರ್ತಿದ್ದ?
4: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
3: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
4: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗೆ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
3: ಮನೆಯಲ್ಲೇ ಕುಳಿತಿದ್ರೂ ಸಹ ನಿನಗೆ ಎಂತಹ ದುಃಖವಿದೆಯಪ್ಪ?
4: ಇಲ್ಲ ಇಲ್ಲ, ಮೊದ್ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
3: ತಿಳಿಯದಿದ್ರು ನಿನಗ್ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
1: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
3: ಏನಾಯ್ತು?
1: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವು ಎಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
3: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
1: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
3: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ ತಿಳಿಯದೇನು?
1: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನುಗ್ತಾ ಇದ್ದೀರಿ.
4: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನಾ?
3: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ, ನಿನ್ನಂತಹವನು, ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
4: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದು ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
3: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
2: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
4: ವೈದ್ಯರೇ, ಈ ದಿನ ಬಹಳ ಹಾಯಿ ಅನಿಸ್ತಾ ಇದೆ, ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
2: ಮಾಧವ, ಇವ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
1: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟು ಬಿಡಿ, ವಿಚಾರ ಏನಂತ ಹೇಳಿ.
2: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುದಿಲ್ವಾ ಅಂತ ನಾನು ನೂರ್ ಸಾರಿ ಹೇಳಿದ್ದೆ, ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
1: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ, ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
2: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ, ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ, ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ, ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
1: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ.

0: ನನ್ಗಂತೂ ಬಹಳ ದೂರದ ಮಾತು ಕೇಳಿಸ್ತಾ ಇದೆಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನಿಸ್ತಿದೆ.
1: ಮಗು,
2: ಏನಯ್ಯ ಮಾಧವದತ್ತ, ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ನ ಒಡನಾಟ ಅಲ್ವೇ?
1: ಇದೇನ್ ಹೇಳ್ತೀರಿ ಮುಖಂಡರೆ, ನಾವು ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
2: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸ್ತಾನೆ.
1: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
2: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡ್ಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
0: ನಿಜವಾಗಿಯೂ?
2: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
0: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
3: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
0: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೇ ತೋರ್ತಿದೆ. ಮುಖಂಡರೆ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
2: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
1: ನಿಮ್ಮ ಮುಖಂಡ್ರೆ, ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ?
3: ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು?
1: ತಾತ, ನಿನಗೂ ಹುಚ್ಚು ಹಿಡಿತಾ ಏನು?
3: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
0: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
2: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
0: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನ್ ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
2: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
0: ಬಹುಶಃಕ್ಕೆ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
3: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
1: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ?
2: ಬಾಗಿಲು ತೆಗೆ.
1: ಯಾರು ನೀವು?
2: ಬಾಗಿಲು ತೆಗೆ.
1: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
2: ಯಾರೋ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನು? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
1: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
4: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
2: ಅಯ್ಯ ಅಬ್ಬ
0: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
4: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
0: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
4: ಹೌದು, ಆಗ್ಲೇ. ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
5: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ? ತೆಗೀರಿ ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
0: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
5: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
0: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆನ್ ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
5: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ,

0: ಮಾತ್ರ ಇಲ್ಲಿರಬಾರ್ದು.
1: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ನ ಸ್ನೇಹಿತರು. ನೀವು ಬರೋಕ್ಕಿಂತ ಮುಂಚೆ ಇವರೇ ನನಗೆ ರಾಜನ್ ಕಾಗದನ ತಂದ್ಕೊಟ್ಟವ್ರು.
0: ಸರಿ ಹಾಗೆ ಆಗಲಿ ಮಗು, ನಿನ್ ಸ್ನೇಹಿತ ಅಂತಿದ್ಯಲ್ಲ ಅವನು ಇಲ್ಲೇ ಇರಲಿ ಬಿಡು.
2: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೊ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
1: ಅದನ್ನ ನಾನು ಆಗ್ಲೇ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
2: ಏನಂತ ನಿರ್ಧಾರ ಮಾಡಿದ್ಯ ಮಗು?
1: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
2: ಅಯ್ಯೋ ನನ್ನ ಅದೃಷ್ಟವೇ.
1: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
3: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
1: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
3: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
0: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ. ಆ ದೀಪ ಆರಿಸ್ಬಿಡಿ, ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
2: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನಿಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ. ಇವರೆಲ್ಲ ನನ್ನ ಮನೆಯನ್ನ ಏಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
4: ಸುಮ್ಮನಾಗೋ ಅವಿಶ್ವಾಸಿ.
5: ಅಮಲ ಅಮಲ,
0: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
5: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
0: ಒಳ್ಳೇದು, ಇಲ್ಲಿ ಕೊಡಿ.
5: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
0: ರಾಜರು ಬಂದು ಅವನ ಕರ್ದಾಗ.
5: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
0: ಏನ್ ಹೇಳ್ಬೇಕಮ್ಮ?
5: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
6: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ. ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದ್ರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಟ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ, ತುಂಬಾ ಲೈಕ್ ಮಾತಾಡ್ತಾರೆ. ನಾನು ಅದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವ್ ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ, ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂಥದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ, ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೆಂಗಿದ್ರಿ, ಹುಷಾರಿದ್ರ್ಯಾ?
2: ಸೂಪರ್ ಇದ್ದೆ, ಲಾಯಕ್ ಇದ್ದೆ, ಖುಷಿ ಅದಂದ್ರೆ ಭಾರಿ ಚಂದ. ನನ್ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
1: ನಿಮ್ ಬಗ್ಗೆ ಹೇಳಕ್ಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರ ಅಂತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳಿ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ, ನಾವು ಮನಸ್ಸು ಮಾಡ್ಕಷ್ಟೆ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
2: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಬಕ್ಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತೇವೆ. ಯಾವಾಗ ಅದು ಜಾಸ್ತಿ ಆಗ್ತಾ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
1: ಕಾಳಜಿ,
2: ಹಾ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಒಮ್ಮೆ ನಾವು, ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡು, ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
1: ಅಲ್ಲ,
2: ನನ್ನ ಫೀಲಿಂಗ್ಸ್,
1: ನಿಮ್ಮ ಫೀಲಿಂಗ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗೆ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆಗ್ತದೆ. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತೆ ಎಷ್ಟು ಚಂದ ಅಲ್ಲ ಮರೇತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ಕಾಣಿ.
2: ಖಂಡಿತ.
1: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಲಿಕ್ಕೆ ಕುಂದಾಪುರ ಕನ್ನಡ ಕೇಂದ್ರ ಯಬ್ಯ ಒಂದು ಎಂಕ್ಲೆಗ ಆ ಪೂಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
2: ಅಂದ್ರೆ ಎರಡು ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡು ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ ಆಚೆ ಈಚೆ ಮನೆಯಲ್ಲೆಲ್ಲ ನಾವು ತುಳು ಮಾತಾಡ್ತಿದ್ದೋ, ಕಾಲೇಜಲ್ಲಿ ತುಳು, ಸ್ಕೂಲಲ್ಲಿ ತುಳು, ಎಲ್ಲ ಕಡೆ ತುಳು ಮಾತಾಡ್ತಿದ್ದೋ. ಅರೆ, ನಮ್ಗೆ ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಲೋಕಕ್ಕೆ ಬಂದ ಅನುಭವ ಆದಂತ ಸತ್ಯ. ಎಂತಕ್ಕಂತ ಹೇಳ್ರೆ, ನಿಮ್ಗೆ ಇಲ್ಲಿದ್ದು ಕೆಲವೊಂದು ಭಾಷೆಗಳು, ನಾವು ಮಂಗಳೂರಿನವರು ಬಿಡಿಸಿ ಮಾತಾಡ್ತೇವೆ, ನಾವು ಹೋಗಿ ಬರುತ್ತೇವೆ ಅಂದ್ರೆ ನಾವು ಇಷ್ಟು ಚಂದ, ನಮ್ಮದು ಕನ್ನಡವು ಚಂದ ಅಂದ್ ಬಿಡಿಸಿ ಮಾತಾಡುವ ಕನ್ನಡ. ಇಲ್ಲಿ ಕನ್ನಡ ಕೂಡ ಒಂದ್ ರೀತಿಲಿ ಚಂದ. ಇಲ್ಲಿ ನಿಮ್ಗೆ ನಂಗೊಬ್ರು, ನಮ್ ಸರ್ ಒಬ್ರು ಹೇಳೋದುಂಟು, ನೀವು ಮಂಗಳೂರಿನವರು ಹೋಗಿ ಬರುತ್ತೇನೆ ಅನ್ನೋದ್ರೊಳಗೆ ನಾವು ಹೋಗಿ ಬಂದ. ನಮ್ದು ಇಲ್ಲಿದ ಕನ್ನಡ ಫುಲ್ ಸ್ಪೀಡ್. ಆಕ್ಚುಲಿ ನನಗೆ ಒಂದು ವಿಷಯ ಹೇಳ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ತಿಂಗಳೇನೋ ಆಗಿತ್ತು, ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೆ ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು. ನಾನ್ ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆರು ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರೆ ನೋಳಿ ಹತ್ತಂದಳಿ ಗೊತ್ತಿದೆ. ಆಯ್ತಾ, ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ ಹಂಗಾರೆ ಏನೋ ಒಂದ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ಏನ್ ತಕ್ಕಿದನಲ್ಲ ಹಾಕಿ, ಅಲ್ಲ ನೀವು ಹೇಳಿರಲ್ಲ ಅರ್ಧಿಡ ಅಂದ ಹೇಳಿ. ಅಯ್ಯೋ ಮರೈತಿ, ಕುಂದಾಪ್ರಕರಣ ಅರ್ಧಿಡ ಅಂದ್ರೆ ಕಟ್ ಮಾಡಿ ಇಡ ಅಂತ ಹೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
1: ಮಾಯಿ ನಿಮ್ಮನ್ನ ಅರಿತಿದ್ರು
2: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರು ಆಯ್ತು ಅಂದ್ರೆ ಎಲ್ಲ ಆಗ್ತಂದ್ರೆ ನಾವ್ ಈ ಇವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ ತುಂಬಾ ಅದು ಮಾತಾಡೋ ಶೈಲಿಯು ಕೂಡ ಹಂಗೆ ಇರುತ್ತೆ. ಹಾ, ಅದೇನಂದ್ರೆ ನಮ್ಗೆ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಇದ್ರ ಹೇಳುವಂಗು ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಬಂದ್ ಗಿರೀಶ್ ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ, ಅದು ನನ್ನ ಬಾಯಿಗೆ ಬಂದಾಗ ಅದು ಬೇರೇನೂ ಆಗಿರುತ್ತೆ. ಇದು ನಂಗೆ
1: ಗಮ್ಮತ್ತ,
2: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೆ ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ, ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
1: ನಿಮ್ ಮಗ ಹತ್ತ ಕುಂದಾಪುರ ಕನ್ನಡ?
2: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ. ಬಿಡ, ಅವನಿಗೆ ನಾನು ಅದನ್ನ ಹೇಳು, ನಿಮ್ ಎಂತದಾರು ಮಾತಾಡು, ಅದ್ರ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀವು ಕುಂದಾಪುರ ಕನ್ನಡ ಮಾತಾಡೋ, ಮಂಗಳೂರು ಕನ್ನಡ ಮಾತಾಡು, ಇಲ್ಲ ಕನ್ನಡವೇ ಮಾತಾಡು, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನ ಒಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗ ಒಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳುದು, ನಮ್ ಕನ್ನಡ ತುಂಬಾ ಚಂದ, ನೀವು ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಯಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
1: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
2: ಎಕ್ಸಾಕ್ಟ್ಲಿ,
1: ಅಲ್ಲ ಅದನ್ನ ಕನ್ನಡ ತರನೇ ಮಾತಾಡಿ,
2: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
1: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಕಲಿದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾಗ್ತ. ಸೊ ಅದ್ರಲ್ಲಿ ಎಂತಲ್ಲ ಎಂತಲ್ಲ ಆಯ್ದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
2: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬತ್ತಿಗು, ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂತದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂತ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂಥದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂಥದ್ದು, ಇಷ್ಟ ನನ್ನ ಮಾಡ್ಕೊಂಡು
1: ಭಾರಿ ಖುಷಿಯಲ್ಲಿ.
2: ಹಾ, ಅದು ಖುಷಿಯಲ್ಲಿ, ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗ್ ಬರ್ತು, ದಟ್ ಇಸ್ ವೆರಿ ಇಂಪಾರ್ಟೆಂಟ್.
1: ನಾನು ಅದೇ ಕಂಡದ್ದು ಅಕ್ಷತ ಅವರಲ್ಲಿ. ಈಗ ಅಕ್ಷತ ಅವರು ಕೆಲಸ ಕೇಳಿದ್ರೆ ಟೈಮ್ ಗೀ ಮಲ ಕಾಂತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕೆ ಈಗ ಅಲ್ಲಿ ಗಂಡ ಕಾಯ್ತಾರೆ ಮೈ ಬೈತರು ಈ ತರ, ಯು ಡೋಂಟ್ ಥಿಂಕ್ ಅಲ್ಲ ಯೂಶ್ವಲಿ ನೀವು ಅದ್ ಮಾಡೋದಿಲ್ಲ. ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ, ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿಯಲ್ಲಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್ತೆ. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನೇನ್ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತು, ಈ ಕಮಿಟ್ಮೆಂಟ್ ಗಳಿಗೆಲ್ಲ ಒಳಗ ಇದ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ. ಹಾಂಗ್ ಕಂಡ್ರೆ ಅಕ್ಷತಾ ಗಿರೀಶ್ ಐತಾಳ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟ ಹೇಳಿದ್ರು ಅಲ್ಲೂ ಇದ್ರು. ಅಲ್ದ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
2: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದೊಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತೆ, ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ, ನೀವೀಗ ಹೇಳ್ದಂಗೆ ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದು ಒಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್. ಆಯಿತಾ, ಎರಡನೇದೇನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೇ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋಗ್ತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ ಇಲ್ಲ ಫಾರಿನಿಗೆ ಹೋಯ್ಕೋ ಇಲ್ಲ ಊರಿಗೆ ಬಿಟ್ಟೆ ಎಲ್ಲೋ ಹೋಯ್ಕಂತಾದರೆ ಬೆಳಿಗ್ಗೆ ರಾತ್ರಿಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಎಬ್ಬಿಸಿ ಅವರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸೋಳು ನಾನೇ.
1: ಕರೆಕ್ಟ್.
2: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜೊತೆಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಬಿಡ್ತು ಕಾಣಿ, ಒಂದು ಒಂದು ಇದಿದೆ ಏನಂದ್ರೆ, ಒಂದು ಸಲಕ್ಕೆ ನಮಗೆ ಮದುವೆ ಆಯ್ತು, ಮದುವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತು. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ ಇಲ್ಲ ನನ್ನ ಗಂಡ ಇಷ್ಟು ಕನಸು ಕಾಮಕ್ಕೆ ಶುರು ಮಾಡ್ತು. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ನ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತು ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ದರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೂ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ್, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನ್ಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕಂದ್ರೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಬ್ಬರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೇ. ಬಚ್ಚ ಎಲ್ಲಿದ್ರು ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೆ.
1: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರಿಕ ಮಹಿಳೆಯರಿಗೆಲ್ಲ ಒಂದ್ ಒಳ್ಳೆ ವಾಕ್ಯಗಳಿದ್ದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿ ಬದಲಾಗಿಬಿಡುತ್ತೆ.
2: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ. ಅದು ತನ್ನಷ್ಟೇ, ಅದು ಬೇರೆಯವ್ರು ಮಾಡೋದಲ್ಲ, ಬೇರೆಯವ್ರು ಯಾರು ಮಾಡೋದಲ್ಲ, ನಮಗೆ ನಾವೇ ಮಾಡ್ಕೊಂಬುದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವ್ರು ಬಂದ ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತೆಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬ ಪ್ರೌಡ್ಲಿ ಹೇಳ್ಕೊಂತರು, ಅಯ್ಯೋ ನನ್ನ ಮಗಂಗೆ ಗೊತ್ತಿತ್ತು, ಅವನ ಮಗ 1ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಚಿಲ್ಡ್ರಿ, ಅಲ್ಲಿ ಓಡ್ಕೊಂಬಂದು ಹೇಳ್ತೆ ಬಿಡು ಕೂಡ ಇಲ್ಲ ಅಂತ ಹೇಳ್ಕೊಂಡು ಅದೇ ಹಾಕಿ ಕೊಟ್ಟು ಹೋಗುತ್ತೆ. ಸೊ ಇದು ನಾನು ಎಂತ ಹೇಳೋದಂದ್ರೆ, ಪ್ರತಿಯೊಂದು ಮಹಿಳೆಗೆ ಹೇಳುವಂಥದ್ದು, ನಿಮ್ಗೇನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ChatGPT ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಅಲ್ಲೆಲ್ಲರೂ ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದು ಆ ಸಣ್ಣ ಮಕ್ಳ ಹತ್ರ ಕೆಮ್ಕೋ, ಅದು ಆದ ತಕ್ಷಣ ಅವ್ರಿಗೆ ಏನನ್ಸತ್ತಂದ್ರೆ, ಅಮ್ಮಂಗೇನೋ ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದ್ದು ಮಕ್ಕಳಿಗೂ ಹೆದರುತ್ತಿದ್ದು. ಸಿ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಕಳು ಅಪ್ಪ ಅಮ್ಮಂಗೆ ಹೆದರುದಿಲ್ಲ, ಅವ್ರು ಅವ್ರ ಮಕ್ಳಿಗೆ ಹೆದರ್ದ್ರೆ ಸಾಕು, ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಕಳನ್ನ ಸಾಕುವಂಥದ್ದು ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬ ಕಷ್ಟ ಆಯ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡ್ಕೆ
1: ತುಂಬ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಅಂತಂದ್ರೆ ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡು ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತ್ತಿ ಗೊತ್ತ ನೀವು ಲೈಕ್ ಓದ್ತ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ ಇಪ್ಪತ್ತಿ ಲೈಕ್ ಓದ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
2: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಹಾಕ್ತಾಗ್ಲಿ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು. ಈಗ ಇವ್ರು ನಮ್ಮ ಮಣಿಕಾಂತ ಸರ್ ಇದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬ ಕೆಲವೊಮ್ಮೆ ಇವರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರ್ ಇದು ಬಾಟಮ್ ಐಟಮ್ ಅಂಥದ್ದೆಲ್ಲ ಇದು, ಅಂದ್ರೆ ನನಗೆ ನನ್ನ ಕಮ್ಯುನಿಕೇಷನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ ಎಲ್ಲ ವಿಷಯದಲ್ಲೂ ಅಷ್ಟೇ ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿಬಿಡ್ಬೇಕು. ಅದು ತುಂಬ ಹೆವಿಯಾಗಿ ಅದನ್ನು ಒಂದು ವಿಷಯವನ್ನ ಇಳ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡೋ ಕಾರಣ ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಅದು ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್. ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
1: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಇಟ್ಕೊಂಡು ಇಡೀ ದಿನ
2: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತೆ.
1: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು. ಈಗ ಗಂಡ್ ಮಕ್ಳು ಹೆಂಗಂತ ಕೇಂದ್ರೆ ಯೂಶುವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರ ಕಿಚನ್ ಟೈಮ್ ಅವ್ರದ್ದಲ್ಲ. ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತಾರೆ. ಹೆಣ್ಮಕ್ಳು ಅಂತ ಕೇಂದ್ರ ಆಚೆಗೋತ ಇಚ್ಚಿಗೋತ ಹೆಡ್ಲೈನ್ ಅಂತ ಇತ್ತು, ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದು ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದ ನ್ಯೂಸ್ಗಳನ್ನ ಊಹಿಸಿಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳ ಕೇಂದ್ರೆ ಮಧ್ಯಾಹ್ನ ಎಲ್ಲ ತೊಳೆದು ಬೆಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
2: ಇದ್ರೆ
1: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ, ರಾತ್ರಿ ಹೊತ್ತು. ಸೊ ಅವಳು ಆ ಟೈಮ್ ನನ್ಗೆ ನಾವು ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ. ಆ ಥಾಟ್ಸ್ ಬಪ್ಪದೆ ಹಾಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ಗಾಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
2: ನಮ್ಗೂ ಆ ಸೌಭಾಗ್ಯ ಇಲ್ಲ, ನಾವು ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿ ಅವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಇಡೀ ನಿಮ್ಗೆ ಕುತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
1: ನಿಜ ಇಲ್ಲ.
2: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಗಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
1: ಕರೆಕ್ಟ್.
2: ಆಯ್ತಾ ಗಿಣಿ, ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕಂದ್ ಹೇಳಿ ನಾನು 1.5 ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
1: ಎಕ್ಸಾಕ್ಟ್ಲಿ.
2: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಗೊತ್ತಿತ್ತ ಮಾರೈತಿ ಅವಳ ಮನೆ ಕತ್ತಿ ಗೊತ್ತಿತ್ತ ನಿಂಗೆ, ಇವಳ ಮನೆ ಕತ್ತಿ ಗೊತ್ತಿತ್ತ ಮಾರೈತಿ.
1: ನಾವು ಹೆಣ್ಮಕ್ಳು ತುಂಬಾ ಮಾಡ್ತಾವ್, ಇದು ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ ಹೇ ಗೊತ್ತಿತ್ತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
2: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳುದು. ಇಲ್ಲ ಇಲ್ಲ, ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾನು ಹೇಳುದು, ಈ ಸಿಚುವೇಶನ್ಸ್ ಗಳನ್ನ ನೀವು ಒಂದು ಗಂಟೆ ಮಾಡೋದನ್ನ ಅರ್ಧ ಗಂಟೆ ಮಾಡಿ, ಉಳಿದ ಅರ್ಧ ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣೆ. ಅವಾಗ ನಿಮ್ಗೆ 100% ನಿಮ್ಮ ಟೈಮ್ ಸಿಗುತ್ತೆ. ನೀವು ಆ ಅರ್ಧ ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋ ಕಾತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳಿದ್ ನೀವು ಸೀರೆ ಅಂಗಡಿಗೆ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಲಿ ಕೊಡುವಂತ ಸಮಯವನ್ನ ಚೂರು ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನು ಡೈಲಿ ಹೋತ್ವಾ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗ್ದಿದ್ರು ಸಮೇತ ನಿಮ್ಮಲ್ಲಿ ಅಂದ್ರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು ಪಿ ಯು ಸಿಯಲ್ಲೆಲ್ಲ ಓದೋದು ನೆನ್ಪಿತ್ತು ನಿಮ್ಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು? ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ. ಈ ಒಂದು ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಗಿ ಅಡುಗೆ ಮನೆಯಲ್ಲಿ, 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗೆ ಇಡ್ಲಿ ಹಾಯ್ಕ, ನನ್ನ ಸಣ್ಣ ಮಗಂಗೆ ದೋಸೆ ಹಾಯ್ಕ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್. ನಾನು ಮಾಡೋದನ್ನ ನೀವು ತಿನ್ಕ ಅಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು ಅರ್ಧ ಗಂಟೆಲಿ ಹೊರಗೆ ಬರ್ಲಾಕ್. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರತ್ತೆ, ತಾಯಂದ್ರ ಮೇಲೆ ಡಿಪೆಂಡ್.
1: ಕರೆಕ್ಟ್, ನಿಮ್ಮ ಟೈಮ್ ಅನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು.
2: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿ ಯಾವನು ಕೊಡುವನಿಲ್ಲ. ನೀವೇ ತಗೊಳಕ್ 24 ಗಂಟೆ ಒಳಗೆ ನೀವು ಏನಾರು ಒಂದು ಮ್ಯಾನೇಜ್ ಮಾಡ್ಕೊಂಡ್. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು. ನನ್ಗೆ ಯಾರು ರಗಳೆ ಕೊಡೋಕ್ಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕ್ಕಿಲ್ಲ, ನಾ ಎಂತ ಸಹ ಮಾಡ್ಲಕ್ಕ 1 ಗಂಟೆ? ನಾ ಡ್ಯಾನ್ಸ್ ಮಾಡ್ಲಕ್ಕ, ಹಾಡು ಹೇಳಕ್ಕ, ಕೇಳ್ದಿರೋ ಅಡ್ಡಿಲ್ಲ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್. ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಎಂತ ಬೇಕಾದ್ರೂ ಮಾಡ್ಲಕ್ಕ, 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನು ನನಗೆ ನಾನು ಅಕ್ಷತ ಹೇಳಲಕ್ಕದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಂಡು ಕರೆಕ್ಟ್.
1: ಕರೆಕ್ಟ್. ಈಗ ಅಕ್ಷತ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದೆಲ್ಲ ಹೆಂಗ ಈಗ ಹೋಟ್ಲಿದ ಅಡುಗೆ ಮನೆ ಅಡುಗೆ ಊಟ ಹೆಂಗೆ? ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೊಂಡು
2: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲಿಗೆ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂಥ ಸತ್ಯ ವಿಷಯ.
1: ಓಕೆ.
2: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
1: ಯಾಕಂದ್ರೆ ಯೂಶ್ವಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದು ಅವಳಿಗೆ ಅಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
2: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತು ಕೇಂತ ಇರ್ತೆ, ನಿಂಗೆ ಏನು ಮರ ಇದ್ದಿ ಹೋಟ್ಲ್ ಇತ್ತು ಅಲ್ಲ, ವಿಷಯ ಸತ್ಯ ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಾಗೆ ಅಂದರೆ ನಿಮಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದು ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು ನೀ ಅದೆಲ್ಲ ಮಾಡ್ತಾ ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದು ಒಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದರೆ ನಿಮಗೆ ಆತೆ ಇಲ್ಲ, ನನಗೆ ಇನ್ನು ಎಡಿತೇ ಇಲ್ಲ, ನಾನು ಮಾಡೋಕೆ ಆಗ್ತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ ನಮಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
1: ಬೇಕು
2: ಸ್ವಲ್ಪ ಜಾಸ್ತಿ
1: ಪ್ರಿಫರ್
2: ಅಂದ್ರೆ ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡುಗೆ ಸ್ವಲ್ಪ ಖಾರ, ನಮ್ಮ ಮನೇಲಿ ಸ್ವಲ್ಪ ಚಪ್ಪೆ, ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ್ಕೊಂಡವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದೆ ಬರುತ್ತೆ, ಬಟ್ ಓಕೆ ಅಂದ್ರೆ ಮ್ಯಾನೇಜಬಲ್.
1: ಸುಮ್ಮನೆ
2: ನನ್ನ ಬಾಯಿಗೋ ಅಥವಾ ಅಡುಗೆ ರುಚಿಗೋ ಗೊತ್ತಿಲ್ಲ.
1: ಓಕೆ, ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು, ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ. ಈಗ ಪತ್ರಕರ್ತೆ ಆಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನೆ ಕೂಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊ ಕೂತ್ರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನು ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ಗಳನ್ನ ಫೀಡ್ ಮಾಡ್ತಾ ಇರಕ, ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
2: ಆಕ್ಚುಲಿ ಈ ಪ್ರಶ್ನೆ ಎಲ್ಲರೂ ನಮ್ ಸರ್ ಕೇಳ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ, ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ, ಆಫೀಸ್ ಕಡೆಗೂ ಹೋಗ್ತೇನೆ. ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗ್ಲೂ ತಮಾಷೆ ಮಾಡುದು ಗೂಗಲ್ ಮ್ಯಾಪ್ ಹಾಕೊಂಡು ಬಾ ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂದೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಸೊ ನನ್ನ ವೆಬ್ಸೈಟ್ ಪಾರ್ಟ್ನರ್. ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂಡೇ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವ್ದು ಟೆನ್ಷನ್ ಇಲ್ಲ, ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕೊತೆ. ಮತ್ತೆ ಇತ್ತೀಚೆಗೆ ಅಂದರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಗಿ ಮಾಡಿ, ಬಟ್ ಈಗ ರೀಸೆಂಟಾಗಿ ಒಂದು ಫೋರ್ ಟು ಫೈವ್ ಮಂತ್ಸ್ ಆಯಿತು ನಂದೆ ಕೆಲವೊಂದು ಈ ಹೋಟ್ಲು, ಅದರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದೆ. ಅದು ಓಪನ್ ಆದ ನಂತರ ನನಗೆ ಆಫೀಸ್ ಕಡೆ ಒಪ್ಪಿಕೆ ಆಗಿಲ್ಲ, ಬಟ್ ಎಲ್ಲೂ ಪಾಪ ಅವರು ಇದು ಮಾಡಲಿ. ಕೆಲವೊಮ್ಮೆ ಕೇಂದ್ರು ಎಂತ ಬಪ್ಪ ಪ್ಲಾನ್ ಇತ್ತ ಅಂತ ಹೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ, ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ, ಆಮೇಲೆ ನಮ್ಮ ಟಿ ವಿ ಅಂತ ಹೇಳೋ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು ಸ್ಮೈಲಲ್ಲಿ, ನನಗೆ ಬೇಸ್ ಸಿಕ್ಕಿತ್ತು. ಅದರ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್ ಅಂದರೆ ಡೈಜಿಯಲ್ಲಿ ನಾನೊಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮಗೊಂದು ಜೀವನ ಕೊಟ್ಟಿತ್ತು, ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು ಆಯಿತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದು. ಈಗ ನಾವು ಅದನ್ನ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಳ್ರೆ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
3: ವೆರಿ ನೈಸ್. ಓಕೆ,
2: ಇದು ನಮ್ದೊಂದು
3: ಜರ್ನಿ.
2: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವ್ ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗು ಯಾರು ಏನಾರು ಒಂದು ತುಂಬಿಸ್ತರು, ಇಲ್ಲ ನಾನು ಕ್ಲೋಸ್ಡ್ ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡತ್ತೆ.
3: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರಿ,
2: ಗವರ್ನರ್
3: ಸಾರಿ ಪ್ರೆಸಿಡೆಂಟ್ ಆಗ್ತಾ ಇದ್ರಿ, ಅದ್ರಲ್ಲಿ ಪ್ರೆಸಿಡೆಂಟ್ ಆಗ್ತಾ ಇದ್ರಿ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
2: ಕ್ಲಬ್ ಅಲ್ಲಿ,
3: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದ್ ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನಿಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗೆಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪು ಆತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ, ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
2: ನೀವು ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವ್ರು, ಶ್ರೀಧರ್ ಪಿ ಎಸ್, ಎ ಸಿ ತುಂಗ್ರು, ಇವರೆಲ್ಲ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಅವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದ್ ಸಲಕ್ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವ್ಡ ಸರ್ ಆಗಿರ್ಬೋದು ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವ್ರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರ ಹತ್ತಿಗೆ ಬೇಕಾದ್ರೆ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ, ಈಗ ನೈಟ್ ಆಯ್ತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಯಾರಿಗಿರತ್ತಂದ್ರೆ ನಿಮ್ಮ ಪಕ್ಕದ ಮನೆಯವ್ರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವ್ರಿಗೆ. ಈ ಬೇರೆಯವ್ರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬಾ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕೆ ಆಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತಾ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ. ಅವ ಆ ಫ್ರಸ್ಟ್ರೇಷನ್ ಅಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತಾ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಅಂತ ಮಾಡ್ತಾವೆ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗೆ ಅದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದೆ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕೆ ನಿಮ್ಮವ್ರೆ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
3: ಎಸ್
2: ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವೆಷ್ಟು ಚಂದದಲ್ಲಿ ಮಾತಾಡ್ತೇವೆ. ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
3: ಅಲ್ಲ. ನಾವು ಸರಿ ಇದ್ರೆ ಸರಿ ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗಿರ್ಬೇಕು.
2: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
3: ಈಗ ನಿಮ್ದು ರೋಟರಿ, ಈಗ ರೋಟರಿ ಅಂದ್ಕೊಳ್ಳಿ ಹೇಳ್ತಾರ, ಅಲ್ಲಮ್ಮ ಅದಕ್ಕಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಎಲ್ಲ ಆತಿಲ್ಯ ರೋಟರಿ ಪ್ರೆಸಿಡೆಂಟ್ ಆರ್ ಬರ್ದೆ ಅನ್ನ ಖರ್ಚು ಮಾಡಬಾರ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
2: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೆಯ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
3: ಹೇಳಿ ಹೇಳಿ ಹೇಳಿ.
2: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರ. ನಾವು ಹೆಚ್ಚು ಎಲ್ಲ ಭಾಷಣದಲ್ಲಿ ಇದನ್ನ ಹೇಳ್ತೇವೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸೋದಂಬ್ರು, ಆ ಪಕ್ಕದ ಮನೆಯಲ್ಲಿ ಇಪ್ಪಂತ ಅವ್ರ ಬಟ್ಟೆ ದುಸಾಗ್ಲು ಒಣಗಿ ಹಾಕ್ತರಂಬ್ರ, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸುದು ಅವಳಿಗೆ. ಅವ್ರ ಗಂಡ ನನ್ ಕರ್ದು ಕರ್ದು ಹೇಳೋದಂಬ್ರು, ಅಲ್ ಕಾಣಿ ಅವ್ರ ಮನೆ ಎಂತ ಮರ, ಹೆಂಗ್ಸಿಗೊಂದು ಕೊಯ್ ಸಮ ಇಲ್ಲ, ಹಂಗಾರ ಅಷ್ಟು ಬಟ್ಟೆ ಎಲ್ಲ ಒಣೆ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚಂದ ಮಾಡಿ ತೊಳಕಾತಿಲಿ ಅವಳಿಗೆ ಅಂದೇಳಿ. ಇದು ದಿವಸ ಆದಿತ್ತ, ಗಂಡಂಗೆ 2-3 ದಿವಸ ಕೇಳಿ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರಿತೆ ಅವ್ರು ಏನಾರು ಒಂದು ಮಾಡ್ಕೊಂಡು ನೀ ಎಂತ ಟೆನ್ಷನ್ ತಗಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿಲ್ಲ, ನಾನೇ ಒಂದು ಸಾಬೂನು ಅಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀವೊಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಲ್ಲಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತು ಅಂತ ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿಗೆ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕೋಕ್ ಶುರು ಮಾಡಲಲ್ಲ, ನಾನೆಂತ ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡಕೆಂಡತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆ ಇದು ಬಟ್ಟೆ ಎಲ್ಲ ಕೊಳೆ ಆಯ್ತಂದೇಳಿ, ನನ್ಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತ್ ಕಂಡಾಗ ಉಂಟಲ್ಲ ನಿಮ್ಗೆ ತುಂಬ ಅನ್ಸುತ್ತೆ, ಓ ಅದು ಆ ಸಂಸ್ಥೆಯ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದೇಳಿ. ನೀವು ಯಾವಾಗ ಅದ್ರ ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000 15,000 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್ತು.
3: ಹೌದು
2: ಹೌದಾ, ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋ ಪೂರ್ತಿ ಖಾಲಿ ಆಯ್ತು, ನಾವು ಒಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿ, ಇದರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
3: ಕರೆಕ್ಟ್
2: ಅಲ್ದಾ? ಸೊ ನಾನು ಹೇಳಿದಂತಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ ಅದ್ರ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಅಲಯನ್ಸ್ ಅಂತ ನಾ ಹೇಳುದಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ, ತುಂಬ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂಥದ್ದು ಅನೇಕ ನೆಗೆಟಿವ್ ವಿಷಯಗಳನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ ಒಂದಿಷ್ಟು ವಿಷಯ ಮಾತಾಡ್ಕೊಂಡು, ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ ಸಿಗತ್ತ
3: ನಿಜ
2: ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ಬರಿಗೆ ಒಂದಿಷ್ಟು ಕಲಿಯುಗ ಸಿಗತ್ತ. ಸೊ ಇದು ಕಲಿಯುಗ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತ ಆದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೋ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ ಅಗ್ನಿಸಾಕ್ಷಿ ಅಂತ ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ, ಈಗಿನ ಯುವಕರು ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನ ಅವರು ಇದು ಮಾಡಿದಾಗ ಉಂಟಲ್ಲ ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗತ್ತೆ. ಇಲ್ಲ ಅಂದ್ರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ದೇ ಆದಂತ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದ್ರೂ ಒಂದು ಸಿಗುವಂತದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನಂಗೆ ಒಂದು ಅಷ್ಟಪ್ಪ ಇತ್ತಂದ ಹೇಳಿದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದ ಹೇಳಿ ಹೋಗುವಂಥದ್ದು. ಯಾಕಂದ್ರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ದು ನಾನು ಹೇಳಲೇಬೇಕು ರೋಟ್ರಿ ಕ್ಲಬ್ ಕೋಟೇಶ್ವರ, ನಮ್ದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗ ನನ್ನ ನಂಗೆ ಖುಷಿ ಅಂದ್ರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಅದು. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷಕ್ಕೆ ನಾನು ಇದು ಮಾಡುವಂಥದ್ದು. ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸ್ರಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರು ಹೆಂಗೆ ಅಧ್ಯಕ್ಷರ ಅಪ್ಪದ ಅಂತ ಹೇಳುತ್ತಿರುತ್ತೋ, ಹಾಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
3: ಕರೆಕ್ಟ್.
2: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿಕೊಟ್ಟಿರು. ಸೊ ಆಗ ನಂಗೆ ಅನಿಸಿದ್ದು ಇಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ. ಈಗ ಅಕ್ಷತಂಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟ್ ಅಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಮತ್ತು ನನ್ನದು ಮತ್ತು ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
3: ಕರೆಕ್ಟ್.
2: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನ ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
3: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ ನಂಗೆ ನೀವು ಮಂಗಳೂರಿನ ತುಳು ಅವ್ರ ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದ್ ಇರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಅದು, ಯೂಶುವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ, ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಮಣೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತು ಅಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತವ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ ನಂಗೆ ಯಾವಾಗ್ಲೂ ಅನಿಸುದು, ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದ್ನ ಕೊಲ್ಲುದಿಲ್ಲ ನಾನು ಹಿಂಗೆ ಅಂತಿಪ್ಪದಲ್ಲ, ನಾನ್ ನೀರ್ ಎಲ್ಲೋ ಯಾವ್ದಕ್ಕೆ ಬೆರೆಸ್ರು ನಾನು ಬೆರ್ಕಂತೆ.
2: ಖಂಡಿತ.
3: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ರು
2: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
3: ಕರೆಕ್ಟ್.
2: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಚೆ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
3: ಎಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ ಆಯ್ತು, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲಿಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಕೋ ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕೋ ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕೋ ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡ್ಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದಲ್ಲೇ ಮಾತಾಡು ಕಾತು ನನ್ನ ಕೈಯಿಂದ ಅಂತ ಅನ್ಸುದಕ್ಕೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಅಂತಂದ ಹೇಳ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತವಲ್ಲ ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ. ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
3: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತಿರ್ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ.
4: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
5: ಅನುಸಂಧಾನ್ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
4: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
6: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ, ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
7: ಹಾಯ್ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

0: ಇವಳೆ ಇವಳೆ ನಿನ್ನ ಹೊಸರು ಹಂಬಲ್ ಹೋಯ್ ನಾನು ಇವಳೆ ಇವಳೆ ಅಂದದ್ದಲ್ಲ, ನಿನ್ನ ಹೊಸರು ಹೇಳಿ ಕರು ನಾಚಿಕೆ ಆಯ್ತು. ಅದಕ್ಕೆ ಹೋಗ ಜಂಗಿನ ಮೇಲಿದ್ ಮ್ಯಾಳಿ ನಿಂದೆ ಅಲ್ಲ ಮಾರೈತಿ, ಒಂಚೂರು ತಿರ್ಸಿ ಕಾಂಬಿಲೆ ಆಗಳಿನ ತೊಟ್ಟು ಕರೀತ್ನಲ್ಲ ನಾನು.
1: ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪಯ್ಯನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಗೊಯ್ತ ನಿಂಗೆ, ನೀನೇ ಐಕೊಂದೇಳಿ

ಹೆಂಗೆ ಗೊತ್ತಾಯ್ತು? ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಂಡೊಟ್ಟಿ ಪರೋರಂಗ್ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಾಣ್ತಲ್ದ? ಆದ್ರೆ ನಾನು ಊರ್ ಮನೆಗೆ ಇಪ್ಪನಂದೇಳಿ ನೀನೀ ನಮ್ಮ ಮನೆ ಸಾಧನೆ ಮಾಡೋದಾ? ನಾನೀಗ ಮೊದಲ್ನ ಕಾಣಂಗ್ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತಿ.

వందరినా ఎంత గొత్తిల్యా ఎల్లిగా

0: ಬೈಲಲ್ಲಿ ಇಬ್ಬರೆಯಲ್ಲ ಪಪ್ಪ ಕೇಳಿ ಮೆಹಂದಿ ಮನೆ ಬಂದ್ಕೊಂಡು ಕುಡಿಕೆ
1: ಎಂತದ್ದ
0: ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಮಾರ ಓ

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬಾರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಪುಟಾಣಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಹಲೋ ಪುಟ್ಟ ಪುಟ್ಟಿ ಮಕ್ಕಳೇ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತಾಡಿ ಒಂದೊಳ್ಳೆ ಬಹುಮಾನ ಗೆಲ್ಲಿ ಆಯ್ತಾ? ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ನಾನ್ ಕೇಳುವ ತುಂಡ ಪ್ರಶ್ನೆಗೆ ಆನ್ಸರ್ ಕೊಡಿ, ಹಾಗೆ ಒಂದು ಆಟ ಕೂಡ ನಿಮ್ಮನ್ನ ಆಡಿಸ್ತೇ ಆಯ್ತಾ? ಮಕ್ಕಳೇ, ನೀವು ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತರು ಕನ್ಯಾನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ? ಮಕ್ಕಳೇ, ಕಾಲ್ ಮಾಡ್ತಿರಲ್ದ ಮತ್ತೊಂದು ಸಲ ಹೇಳ್ತೇ ಕೇಳಿ. ನಮ್ಮ ನಂಬರ್ 8073829233. ಮುದ್ದು ಕಂದಮ್ಮಗಳ ಮುದ್ದಾದ ಮಾತುಗಳಿಗೆ ಮಾತಿನ ಮಂಟಪ ನಿಮ್ಮ ರೇಡಿಯೋ ಕುಂದಾಪುರ. ಈಗ ಒಂದು ಕಾಲ್ ಬತ್ತಿತ್ತ, ಅದು ಪುಟ್ಟನ ಪುಟ್ಟಿಯ ಯಾರಂತ ಹೇಳಿ ಕಾಮಂಗಾರೆ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದಿದ?
3: ನಾನು ಪ್ರಖ್ಯಾತ.
2: ಹಾ, ಪ್ರಖ್ಯಾತ, ಎಲ್ಲಿಂದ ಮಾತಾಡ್ತಾ ಇದ್ದೀಯಾ?
3: ಕುಂಜಾಡಿ.
2: ಕುಂಜಾಡಿ, ಈ ಕುಂಜಾಡಿ ಎಲ್ಲಿ ಬರುತ್ತೆ ಪುಟ್ಟ? ಇದ ಇಡೂರ್ ಹತ್ರ ಬರುತ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ಈಗ ಬೇಸಿಗೆ, ನಿಂಗೀಗ ಸ್ಕೂಲ್ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೀಯಾ?
3: ನಾನು ಅಜ್ಜಿಯ ಮನೆಗೆ, ಉಪನಯನಕ್ಕೆ, ಯಕ್ಷಗಾನಕ್ಕೆ, ಗೃಹಪ್ರವೇಶಕ್ಕೆ, ಮದುವೆಗೆ ಹೋಗಿದ್ದೆ.
2: ಹೋ, ಇಷ್ಟೆಲ್ಲ ಹೋಗಿದ್ಯಾ ನೀನ? ಉಪನಯನಕ್ಕೆ ಹೋಗಿದ್ಯಾ, ಮದುವೆಗೆ ಹೋಗಿದ್ಯಾ, ಗೃಹ ಪ್ರವೇಶಕ್ಕೆ ಹೋಗಿದ್ಯಾ, ಯಕ್ಷಗಾನಕ್ಕೆ ಹೋಗಿದ್ಯಾ ಅಲ್ದಾ? ಈಗ ಮನೆ ಬದಕ್ ಸುಮ್ಮನೆ ಕುತ್ಕೊಂಡಳಿಕ್ಕೆ ಎಂತೆಲ್ಲ ಆಟಗಳನ್ನ ಆಡ್ತೀಯ ನೀನ್?
3: ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಇಷ್ಟೇ
2: ಇಷ್ಟೇ ಆಡ್ತೀಯಾ? ಈಗ ನಿಮ್ ಮನೆಯಲ್ಲಿ ನಿಂಗ್ ತುಂಬಾ ಇಷ್ಟ ಯಾರ?
3: ನಂಗೆ ಅಮ್ಮ.
2: ಹೌದಾ? ಅಮ್ಮ ಅಂದ್ರೆ ಎಂತಕ್ಕೆ ನಿಂಗೆ ಇಷ್ಟ?
3: ಎಂತಕ್ಕಂದ್ರ ಅವ್ರು ನಂಗೆ ತಿಂಡಿ ಮಾಡಿ ಕೊಡ್ತ್ರ, ನಂಗೆ ಓದಕ್ಕೆಲ್ಲ ಹೆಲ್ಪ್ ಮಾಡ್ತ್ರ. ಅದಕ್ಕೆ.
2: ಹೌದಾ? ಇವತ್ತ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಲ್ಲ ನೀನ, ನಿಂಗೆ ಈಗ ನಾನೊಂದು ಆಟನ ಆಡಿಸ್ತೇ ಆಯ್ತಾ? ಎಂತ ಗೊತ್ತಾ, ನಿಂಗ್ ಗೊತ್ತಿರುವಂತ ಒಂದ್ 10 ಆಟಗಳ ಹೆಸರುಗಳನ್ನು ಹೇಳ್ಬೇಕಾಯ್ತಾ? ನಮ್ ಸುತ್ತಮುತ್ತ ಆಡತ್ತಲ್ಲ ನಾವು, ಆಚೀಚ ಬದಿ ಮಕ್ಕಳ ಹಿಂಗೆಲ್ಲ ಸೇರ್ಕೊಂಡು ಆಡತ್ತಲ್ಲ, ಅಂತ 10 ಜನಪ್ರಿಯ ಜನಪದ ಆಟಗಳನ್ನ ಹೆಸರುಗಳನ್ನ ನೀನ್ ಹೇಳ್ಬೇಕಾಯ್ತಾ? ಹೇಳಿ ಮಗ.
3: ಕಣ್ಣ ಮುಚ್ಚಾಲೆ, ಉಂಟೆ ಬಿಲ್ಲೆ, ಅಂತ್ಯಕ್ಷರಿ, ಚನ್ನಮಣ್ಣಿ, ಹಾವು ಏಣಿ, ಚೌಕಬಾರ, ಬುಗುರಿ, ಗೋಲಿ ಆಟ, ಲಗೋರಿ, ಗಿಲ್ಲಿದಾಂಡು.
2: ವಾ, ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದೆ, ಖುಷಿ ಆಯ್ತಾಯ್ತ ನನ್ಗೆ. ಈಗ ಇನ್ನೊಂದು ಆಟನ ಆಡಿಸ್ತೈತೆ, ಏನ್ ಗೊತ್ತಾ? ಈಗ 10 ಪ್ರೇಕ್ಷಣೀಯ ಸ್ಥಳಗಳನ್ನ ಹೇಳ್ಬೇಕಾಯ್ತಾ, ಪ್ರವಾಸಿ ತಾಣಗಳಂತ ಹೇಳುತ್ತಲ್ಲ ನಾವೀಗ ನಮ್ಮ ಬದಿಯಿಂದ ಬೇರೆ ಬದಿಗೆಲ್ಲ ಹೋಗ್ತೇವೆ, ಅದಕ್ಕೊಂದು ಪ್ರವಾಸಿ ತಾಣ ಅಂತ ಹೇಳುತ್ತ. ಅಂತ ಪ್ರವಾಸಿ ತಾಣಗಳ ಹೆಸರುಗಳನ್ನ ಹೇಳ್ತೀಯಾ? ಹೇಳ್ಕಂಬ.
3: ಮಲ್ಪೆ, ಮುರುಡೇಶ್ವರ, ಶಿವಮೊಗ್ಗದ ಜೋಗ ಜಲಪಾತ, ಕೊಡಚಾದ್ರಿ, ಪಿಳಿಕುಳ, ಮರವಂತೆ, ಕೊಲ್ಲೂರು, ಹಂಪಿ, ಬಾದಾಮಿ, ಶೃಂಗೇರಿ.
2: ವಾವ್, ಸಖತ್ತಾಗಿ ಹೇಳಿದ, ತುಂಬಾ ಖುಷಿ ಆಯ್ತು ಪ್ರಖ್ಯಾತ. ಈಗ ಎಂತ ಗೊತ್ತಾ, ನೀನೀಗ ನಂಗೆ ಕಾಲ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ಹಾಡು ಹೇಳಕ್ ಬಂದ್ರೆ ಹಾಡು ಹೇಳಕ್, ಕತೆ ಹೇಳಕ್ ಬಂದ್ರೆ ಕತೆ ಹೇಳಕ್, ನಿಂಗೆ ಎಂತ ಗೊತ್ತಿತ್ತು ಮಿಮಿಕ್ರಿ ಅಂದ್ರೆ ಮಿಮಿಕ್ರಿ, ಎಂತ ಗೊತ್ತಿತ್ತು ಅದನ್ನ ಹೇಳಕ್ ಆಯ್ತಾ? ಎಂತ ಹೇಳ್ತೀಯ ಕಾಂಬ?
3: ಭಕ್ತಿಗೀತೆ.
2: ಭಕ್ತಿಗೀತೆ ಹೇಳ್ತೀಯಾ? ಒಂದು ಹಾಡನ್ನ ಹಾಡ್ಕಾಂಬ ಮಗಂಗರೆ.

0: ಕಲಿದಾತನೇ ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಸೀತಾರಾಮರ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ದೂತನೇ ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ದೂತನೇ ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ತಾರಾಮರ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಧನ್ಯವಾದಗಳು.
1: ಪ್ರಖ್ಯಾತ ಲೈಕ್ ಮಾಡಿ ಹಾಡಿದ್ಯ ಮರೆ, ನಂಗಂತ ಖುಷಿ ಆಯ್ತಾಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇತಯ್ಯರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜಮಜಾ, ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡು, ಮಾತಾಡ, ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತಿ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾಯಿತ್ತಾ? ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾನ್ ಕೆಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪ್ಯಾಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದ್ ಕಾಲ್ ಬತ್ತಿತ್ತು, ಇದು ಪುಟ್ಟನ ಪುಟ್ಟಿಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು? ಮೌಲ್ಯ ಮಾತಾಡ್ತಾ ಇರೋದು. ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ
1: ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
2: ನಾನ್ ಅಜ್ಜಿ ಮನೆಗೆ ಹೋಯಿದೆ, ದೇವಸ್ಥಾನಕ್ಕೆ ಹೋಯಿದೆ, ಗುಣವಂತೇಶ್ವರ ದೇವಸ್ಥಾನಕ್ಕೆ ಹೋಯಿದೆ, ಮುರುಡೇಶ್ವರಕ್ಕೆ ಹೋಯಿದೆ, ಹಾದಿಮಾಸ್ತಿ ದೇವಸ್ಥಾನಕ್ಕೆ ಹೋಯಿದೆ.
1: ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯಿದೆಯಲ್ಲ. ಈಗ ಮುರುಡೇಶ್ವರಕ್ಕೆ ಹೋಯಿದೆ ಅಂತ ಹೇಳ್ದೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈಗ ಈಶ್ವರನ ಬಗ್ಗೆ ನಿಂಗ್ ಗೊತ್ತಿರುವ ಒಂದೆರಡು ಹೆಸರುಗಳನ್ನ ಹೇಳ್ತೀಯ?
2: ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ಯ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯ? ಹೇಳ್ ಮಗ.
2: ಗಣಪತಿ, ಗಜಾನನ, ಏಕದಂತ, ವಿನಾಯಕ, ವಕ್ರತುಂಡ, ಲಂಬೋದರ, ವಿಘ್ನರಾಜ, ಬಾಲಚಂದ್ರ, ಗಜವದನ.
1: ಓ, ಸಖತ್ತಾಯ್ತು ಮೌಲ್ಯ. ಮೌಲ್ಯನಿಗೆ ಈಗ ಫ್ರೆಂಡ್ಸ್ ಯಾರು ಇಲ್ಲ, ತುಂಬಾ ಇಷ್ಟದ ಫ್ರೆಂಡ್ಸ್ ಯಾರು ಮೌಲ್ಯನಿಗೆ?
2: ಅದಿತಿ.
1: ಅದಿತಿ ನಿನ್ನ ದಿ ಬೆಸ್ಟ್ ಫ್ರೆಂಡ್. ಮೌಲ್ಯ, ಈಗ ನಂಗೊಂದು ಹಾಡಾಯ್ಲಿ, ಕತೆ ಆಯ್ಲಿ, ಕವನ ಆಯ್ಲಿ, ಮಿಮಿಕ್ರಿ ಆಯ್ಲಿ, ಏನಾದ್ರೂ ಒಂದ್ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯ?
2: ನಾನ್ ಕತೆ ಹೇಳ್ತೀನಿ.
1: ಕತೆ ಹೇಳ್ತೀಯ, ಹೇಳ್ ಮಗಂಗರೆ.
2: ವಾಮನ ಮತ್ತು ಬಲ ಚಕ್ರವರ್ತಿಯ ಕತೆ. ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು 3 ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರುಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, 2 ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. 3 ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಮೆಟ್ಟಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ?
2: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಕ್ಕ ಇಷ್ಟೊತ್ತಿನವರಿಗೆ ಮೌಲ್ಯ ಕೆಳಫರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಿತ. ಒಂದು ಕತೆ ಕೂಡ ಹೇಳಿದಾಳ, ಈಶ್ವರನ್ ಬಗ್ಗೆ ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳಾಯ್ತ ಮೌಲ್ಯ. ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ ಆಯ್ತಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತ ಹೇಳಿ ಕಂಬಂಗರೆ. ಹಲೋ.
3: ಹಲೋ,
1: ಯಾರ್ ಮಾತಾಡ್ತಿರೋದಿದು?
3: ನಾನ್ ಶ್ರೀನಿಧಿ.
1: ಶ್ರೀನಿಧಿ, ಎಲ್ಲಿಂದ ಶ್ರೀನಿಧಿ?
3: ನಾನ್ ಬಗ್ವಾಡಿಯಿಂದ.
1: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
3: ಸರಿ,
1: ಹೇಳ್ ಮಗ.
3: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರೆ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿಬೆಲ್ಲ ದಿವಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತು ನಾವು ಎಲ್ಲಾ ಇದು ಮರದ ಹತ್ರ ಹೋಯ್ಕೊಂಡು ಹಣ್ಣು ಆಯ್ತಾ ಕಾಂಬುದು, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ.
1: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
3: ಹಾ ಹೌದು.
1: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದ್ ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದೆಗಳ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ. ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದೆ, ನಮ್ಮನೆ ಹತ್ರ ಎಲ್ಲ ಆಗ್ತ ಅಂತ ಹೇಳಿದ್ಯಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕಂಬಂಗರ್ ಮಗ.
3: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸೆ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
1: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದಾಯ್ತಾ?
3: ಇದೆಲ್ಲ ನಮ್ಮನೆ ಬೆಳಿತ್ರ
1: ಮುಸುಂಬಿ ಹಣ್ಣ.
3: ಹಾ,
1: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 ಕೆಜಿ ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
3: ಹಾ.
1: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ದೆ ಈಗಳ?
3: ಹೋಯ್ದೆ.
1: ಈಗ ಬಗ್ವಾಡಿ ಅಂದ್ರೆ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ಕೆ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯ?
3: ಸರಿ,
1: ಹೇಳ್ ಮಗ.
3: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತಲ್ ತರ್ತ್ರ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತ್ರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ತ, ಅವ್ರು ಶೇಕೇನ್ ಮಾಡೋಕಲ್ಲ ಬತ್ರ, ನಾವು ಓಡಿ ಹಪ್ಪುದು ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ಸಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗ್ವಾಯಿ ಮರದಡಿ ಹೋಯ್ ಹೊತ್ಕಂಬ್ದ. ಮತ್ ಮಾರನೆ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬ ಅದೆಲ್ಲ ದೇವಸ್ಥಾನ ಅಲಂಕಾರ ಮಾಡಿರೋದ್ಕೊಂಡು ನಂಗೆ ಖುಷಿ ಆಯ್ತ. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದ ದ್ರಾಕ್ಷಿ ಹಣ್ಣು ಮತ್ತ ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತ ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವನ್ನೆಲ್ಲ ಹೆಕ್ಕಂಡು ನಾನ್ ಅಮ್ಮನಿ ತಕೊಂಡೋತೆ, ನಾನ್ ಅಮ್ಮನಿ ತಕೊಂಡೋತೆ ಅನ್ನೋಕೆ ಹುಸಿರ್ಕಂತಿತ್ತ. ಕಡಿಕೆ ಅಂಗಡಿ ಎಲ್ಲ ಸುತ್ತಾಡ್ತ, ಅಂಗಡಿಗೆ ಬಳಿ ಅಂಗಡಿಗೆ ಹೋಯ್ಯ, ನಾವು ಬಳಿ ತಕ್ಕಂತ, ಸರ ತಕ್ಕಂತ, ಕಿವಿನ್ ತಕ್ಕಂತ, ಎನಟಿ ಬ್ಯಾಗ್ ತಕ್ಕಂತ, ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತ, ಅಲ್ಲಿ ಹೋಯಿ ಒಂದ್ ರಾಮಾಯಣ ಪುಸ್ತಕ ತಗೊಂಡ ನಾನ. ಕಡಿಕೆ ಅಲ್ಲಿ ಕರ್ಗುಂಜೇಣಿನ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ, ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ, ಕರ್ಗುಂಜೇಣ್ಣ ಎಲ್ಲ ತಿಂತ. ಕರ್ಗುಂಜೇಣ್ ದೊಡ್ಡ ಲಾಟಿಗಂತೂ 20 ರೂಪಾಯಿ ಅಂತ ಹೇಳ್ತ್ರ, ಅದೇ ಬೇರೆ ಅಂಗಡಿ ಕೇಂದ್ರ 30 ರೂಪಾಯಿ ಅಂತ ಹೇಳ್ತ್ರ ಅವ್ರ, ಅದನ್ನೆಲ್ಲ ತಿಂತ. ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ, ಅಷ್ಟೊತ್ತಿಗೆ ಅಲ್ ಇಲ್ಲಿಂದ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡು ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡು ಬತ್ರ, ಅಷ್ಟೊತ್ತಿಗೆ 30 ರೈತನೊಟ್ಟಿಗೆ ನಾವು ಡಾನ್ಸ್ ಮಾಡ್ತೀವಿ, ಮತ್ತೆ ರಥ ಹೇಳೋತಿ ವಿಡಿಯೋ ಮಾಡ್ತೀವಿ ನಾವೆಲ್ಲ, ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದ. ಮತ್ತ ರಥಯಾದ ಪುಕು ಭಟ್ರ ಬಾಳಿ ಹಣ್ಣ, ಮುಸುಂಬಿ ಹಣ್ಣ, ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ ಹಿಡ್ಕ ತಿಂತೀತ್ ನಾವು, ಬೆಟ್ರೆ ಇಲ್ ಕೊಡಿ ಬೆಟ್ರೆ ಇಲ್ ಕೊಡಿ ಅನ್ನಕಿ ತಕ್ಕ ತಕ್ಕ ತಿಂತೀತ್.
1: ಮತ್ತೆ ಓಕ್ಳಿ ಹಾರುದಲ್ಲ ಇರ್ಲಿ ಈಗ
3: ಹಾ ಇದಿತ್ತ ಸಾಯಂಕಾಲ ಇರ್ತೀತ. ಮಾರನೆ ದಿನ ಬೆಳಿಗ್ಗೆ ಅದ ಹೊಳೆಗೆ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗೆ ಹೋತ್ರದ
1: ಹೊಳಿಯಾನ ಮಾಡುದು.
3: ಹಾ ಹೊಳಿಯಾನ ಇದ್ದಿ.
1: ಇಷ್ಟೆಲ್ಲ ಒಂದ್ ಹಬ್ಬದ ಬಗ್ಗೆ ಹೇಳದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ ಒಂದ್ ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತ್ರ, ಎಂತೆಲ್ಲ ಆಟಗಳನ್ನ ಆಡ್ತಾರ, ತುಂಬಾ ಖುಷಿ ಆಯ್ತಾಯ್ತಾ. ನೀನು ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೆಯರಾಯ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದ.
1: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತು. ಮಕ್ಕಳೇ ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನು ಹೇಳುವ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ. 8073829233 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದ್ ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗಾರೆ. ಹಲೋ.
4: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
4: ನಾನ್ ಹಟ್ಟಿ ಅಂಗಡಿಯಿಂದ ಭೂಮಿಕಾ.
1: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ?
4: 5th pass.
1: 5th pass? ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳು ಮಗ.
4: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಮಮ್ಮನ ಮನೆ ಅಕ್ಕಳಿದ್ದೀತ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆ ಹೇಳಿಕೆ ಕಡುಗೆ ಹಾಕಿದ್ರು, ಅದಕ್ಕೆ ನನ್ ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
1: ಓ ಇಷ್ಟೇ, ನೀನ್ ಎಲ್ಲಿಗೂ ನಿನ್ ಕರ್ಕೊಂಡ್ ಹೋಗಿಲ್ಲ್ಯಾ?
4: ಇಲ್ಲ.
1: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗೊಂದು ಆಟ ಕೂಡ ಆಡಿಸ್ದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ. ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ ಟಂಗ್ ಟ್ವಿಸ್ಟ್ ಆಯ್ತಾ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಇದನ್ನ ಫಾಸ್ಟ್ ಆಗಿ ಹೇಳ್ತಿ ಮಗು.
4: ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ.
1: ಕಾಗೆ ಪುಕ್ಕ ಗುಬ್ಬೆ ಪುಕ್ಕ,
4: ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ.
1: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
4: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
1: ವಾ ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಒಂದ್ ನಿನ್ ಗೊತ್ತಿರುವಂತದ ಹಾಡಲಿ ಕತೆ ಇಲಿ ಕವನ ಇಲಿ ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು, ಎಂತ ಹೇಳ್ತೀಯಾ?
4: ಭಕ್ತಿ ಗೀತೆ ಹೇಳ್ತೀವಿ ಸರ್.
1: ಭಕ್ತಿ ಗೀತೆ ಹೇಳ್ತೀಯಾ, ಹೇಳ್ ಮಗ ಕಂಬ.
4: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ.

0: గణపతి లక్ష లక్ష దీపార్చన దివ్య గణపతి మహాగణపతి దివ్య గణపతి మహాగణపతి. ಧನ್ಯವಾದಗಳು
1: ಭೂಮಿಕಾ. ಹಾಡ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ದ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿ ಹಟ್ಟಿ ಅಂಗಡಿ ಹಬ್ಬಕ್ಕೆ?
0: ಹೊಯ್ದೆ.
1: ಎಂತಲ್ಲ ತಕ್ಕಂಡೆ ಹಬ್ಬದಲ್ಲಿ?
0: ನಾನ ಪೊಟೊಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲ?
0: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
0: ಅನುಶ್ರೀ.
1: ಅನುಶ್ರೀ ನಿನ್ನ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋಗಿದ್ರು ಒಟ್ಟಿಗೆ ಹೋತ್ರಿಯಾ?
0: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
0: ಹೌದಾ.
1: ಹೌದಾ. ಭೂಮಿಕಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತಯ್ಯರ್. ಆಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
0: ಅಡಿಲ್ಲ ಸರ್.
1: ಭೂಮಿಕಾ, ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಾಳೆ. ಅವಳು ಮುದ್ದಾದ ಮಾತುಗಳನ್ನು ಕೇಳ್ತಾ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನಿಸ್ತೈತೆ. ಆದ್ರೆ ಎಂತ ಮಾಡೋದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕಾರ್ಯಕ್ಕೆ ನಾನು ಹೋಗ್ಲೇಬೇಕಲ್ದ? ಹಂಗಾಯ್ ಮಕ್ಕಳೇ, ನಿಮ್ಗೂ ಭೂಮಿಕಂತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ? ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ತು ಯಾರು ಬಹುಮಾನ ಕೊಡತ್ತ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಪೆಲ್ತೂರು ಕನ್ಯನ, ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಇದು ಯಾರು? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರಲ್ದ?
2: ಹಲೋ.
3: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
3: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ್, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
3: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ? ಈ ಬೇಸಿಗೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನು ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ದೊಡ್ಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ಕೆ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕೋಟಕ್ಕೆ ಹೋಗಿದ್ದೆ.
1: ಈಗೆಲ್ಲ ಸುತ್ತಾಡ್ತಿದ್ದೆ. ಈಗ ಶರತ್ನಿಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
3: ಇದ್ರು.
1: ಶರತ್ನ ಬೆಸ್ಟ್ ಫ್ರೆಂಡ್ ಯಾರ?
3: ನಂದು ಸಮರ್ಥ ಅಂತ.
1: ಸಮರ್ಥ ನಿನ್ ಬೆಸ್ಟ್ ಫ್ರೆಂಡ್? ಈಗ ಈಗ ಎಂತ ಗೊತ್ತ ಶರತ, ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೆ ಒಂದು ಆಟ ಕೂಡ ಇತ್ತಾಯ್ತಾ. ಈ ಆಟದಲ್ಲಿ ನಿನ್ನ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೆ, ಪ್ರಶ್ನೆಗಳಿಗೆ ನೀನ್ ಆನ್ಸರ್ ಕೊಡ್ಬೇಕಾಯ್ತಾ? ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕರೆಂಟ್ ರೈಲ್ 100 ಕಿಲೋಮೀಟರ್ ವೇಗದಲ್ಲಿ ಉತ್ತರಕ್ಕೆ ಚಲಿಸುತ್ತದೆ, ಆಯ್ತಾ? ಮತ್ತೆ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಯೋಗದಲ್ಲಿ ಗಾಳಿ ಬೀಸುತ್ತಾಯ್ತಾ? ಹಾಗಾದ್ರೆ ಹೊಗೆ ಯಾವ ಕಡೆ ಹೋಗುತ್ತೆ?
3: ಕರೆಂಟ್ ರೈಲ್ ಅಲ್ಲಿ ಹೊಗೆ ಬರಲ್ಲ.
1: ಓಹೋ, ವೆರಿ ಗುಡ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ಯಾ. ಇನ್ನೊಂದು ಪ್ರಶ್ನೆ ಕೇಳ್ತೆ, ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರಾಯ್ತಾ, ಆದ್ರೆ ಜನರು ನನ್ನನ್ನು ತಿನ್ನುವುದಿಲ್ಲ.
3: ಪ್ಲೇಟ್.
1: ಪ್ಲೇಟ್, ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೆ.
3: ಹಾ, ಕೇಳಿ.
1: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
3: ನೀವೇ ಹೇಳಿ.
1: ಇದ ತಕ್ಕಡಿ, ಆಯ್ತಾ? ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ, ಆಯ್ತಾ? ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆ ಅಲ್ಲ, ಮಕ್ಕಳಿಗೆ ಸಿಗುವುದು 1.5 ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊ, ಆಯ್ತಾ? ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ. ಈಗ ನೀನೇನಾದ್ರೂ ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ, ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು, ನೀನ್ ಏನ್ ಹೇಳ್ತೀಯಾ?
3: ನಾನು ಏಕಪಾತ್ರ ಅಭಿನಯ.
1: ಏಕಪಾತ್ರ ಅಭಿನಯ ಹೇಳ್ತೀಯಾ, ಹೇಳ್ ಮಗ. ಹಾಗಿದ್ರೆ
3: ನಾನು ಮಾಡುತ್ತಿರುವ ಏಕಪಾತ್ರ ಅಭಿನಯದ ಹೆಸರು ಛಲವಾದಿ ಜಯಚಂದ. ಆಗಲಾರದು ಚಾಂದ್, ನಿನ್ನಾಸೆ ಕೈಗೂಡಲಾರದು, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಜಯಚಂದ. ನಿಂತಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ, ಪ್ರತಿಯೊಬ್ಬ ರಜಪೂತ ಅರಸರಲ್ಲಿ ಹೋಗಿ ಇದನ್ನೇ ಹೇಳುತ್ತಿದ್ದೆ. ಇಲ್ಲೂ ಅದೇ ಬೇಡಿಕೆ ನನ್ನದು. ದೇಶಕ್ಕಾಗಿ ಒಗ್ಗಟ್ಟಾಗಿರಿ, ಸಂದಿಗ್ಧ ಸಮಯದಲ್ಲಿ ಸಂಘಟಿತರಾಗಿ ಎದ್ದು ನಿಲ್ಲಿ, ಸಕಲ ರಜಪೂತರೊಂದಾಗಿ ಪ್ರತಿ ರಾಜನ ಹಿರಿತನದಲ್ಲಿ ಕಾದಾಡಿರಿ. ಪ್ರತಿ ರಾಜ ಸಾಕು ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯ ತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ. ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಸಂಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ, ಸಂಯುಕ್ತೆ ಆಕೆ ಯಾರೋ ನಾನರಿಯೇನು. ಆವೇಶದ ಭರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
1: ಇಷ್ಟೇ ಮಗ?
3: ಹಾ ಇಷ್ಟೇ.
1: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ.
3: ಹಾ,
1: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಹಾ ಧನ್ಯವಾದಗಳು.
1: ಇಷ್ಟೊತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ. ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನೇ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
4: ಹಲೋ,
2: ಯಾರ್ ಮಾತಾಡ್ತಿರೋದು?
4: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
2: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
4: 9 ಪಾಸ್ ಆಗಿ 10.
2: 9 ಪಾಸ್ ಆಗಿ 10. ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ.
4: ನಾವ್ ವಿಸರ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಕ್ಕೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲ ಬದಿಗೂ ಹೋಯ್ತು ಕಣಿ.
2: ಎಲ್ಲ ಬದಿ ತಿರುಗಾಟ ಮಾಡಿದ್ಯಾ? ಈಗ ಸಿಂಚನ ಆಟ ಎಂತ ಆಡುದಿಲ್ಲ, ಈಗ ಬರೀ ಊಟಕ್ಕೆ ಹೊಬ್ದ, ಹಬ್ಬಕ್ಕೆ ಹೋಬ್ದ, ಇದಷ್ಟೇನ?
4: ಆಟ ಆಡುತ್ತೆ.
2: ಎಂತಲ್ಲ ಆಟ ಆಡ್ತೀಯ?
4: ಅದು ಗುಡ್ನ ಆಡುದ, ಲೂಡೋ ಆಡುದ, ಅದೆಲ್ಲ ಆಡತ್ ಕಣಿ. ಹಾವೇಣಿ.
2: ಹಾ, ಪುರ್ಸತ್ ಇದಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತಿರಲ್ಲ. ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂದ್ರೆ, ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ ಬದಿ ಹಬ್ಬ ಎಲ್ಲ ಆಯ್ತು, ಈಗ ನೀನ ಹಬ್ಬಕ್ಕೆಲ್ಲ ಹೋಯ್ಲ?
4: ಹಬ್ಬಕ್ಕೆಲ್ಲ ಹೋಯ್ದೆ.
2: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
4: ನಮ್ದೇ ಹೇಳುದಾರ, ಹೆಮ್ಮಾಡಿ ಹಬ್ಬ, ಮಾಣಿಕೊಳ್ಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹ್ಯಾರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳುವೆ ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗು ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮೀದುರ್ಗ ಪರಮೇಶ್ವರ ದೇವಸ್ಥಾನದ ಹಬ್ಬ ಕಾಣಿ ಮಾರ್ರೆ.
2: ಭಯಂಕರ ಮಾರೈತಿ, ಇಷ್ಟು ಬರೀ ಹಬ್ಬಕ್ಕೆಲ್ಲ ಹೋಯ್ದೆ ಹಂಗ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗ್ ಒಂದ್ ಕುತೂಹಲ ಆತಿತ್ತಾಯ್ತ, ನೀನು ರಥೋತ್ಸವಕ್ಕೆ ಹೋದವಳು, ಈಗ ಗಂಡು ಸೇವೆ ಎಲ್ಲ ಆಗ್ತಲ್ಲ, ಅದಕ್ಕೆಲ್ಲ ಹೋಯ್ಲ್ಯಾ?
4: ಅದಕ್ಕೆಲ್ಲ ಹೋಯ್ದೆ ಮಾರ್ರೆ, ಸುಮಾರು ಬದಿ ಹೋಯ್ದೆ.
2: ಹೌದಾ? ಅದನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊಂಡು ಹೋಗಂಬಂಗಾರೆ.
4: ಹಾ ಹೇಳುದ, ಬಡ ಕೋಡಿ ಗಂಡು ಕೊಯ್ದೆ, ಅಮಾಸ್ ಬೈಲ ಅಮ್ಮನವ್ರ ಗಂಟು ಕೊಯ್ದೆ, ಪಡುಕೋಣಿ ಜಟ್ಟಿಗೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನ ಗಂಟು ಕೊಯ್ದೆ, ಕೋಟ ಅಮೃತೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಗುಲ್ವಾಡಿ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಕೆಂಚನೂರು ಅರ್ಧನಾರೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಇಡೂರು ಕುಂಜಾಡಿ ಗಂಟು ಕೊಯ್ದೆ, ನಾವು ಒಂದು ಕೇರಿಮನೆ ನಂಜಕೇಶ್ವರ ದೇವಸ್ಥಾನ ಗಂಟು ಕೊಯ್ದೆ.
2: ಒಟ್ಟಾರೆ ಒಂದು ರಥೋತ್ಸವ, ಒಂದು ಗಂಡ ಸೇವೆ, ಸಿಂಚನ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರು ಸಿಂಚನೆ ಬಿಡಲ್ಲ ಆಯ್ತಾ. ಈಗ ಸಿಂಚನೆ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತಾ. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರು ಕುಂದಾಪುರ ಕನ್ನಡದ ಒಂದ್ ನಾಲ್ಕ್ ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟೇ ನಿಂಗಾಯ್ತಾ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
4: ಈಗ ಈಗ ನಾವೆಲ್ಲ ಮೊಬೈಲಿಗೆ ಮುಳುಗಿ ಹೊತ್ತು ಕಾಣಿ, ಹಬ್ಬಕ್ ಹಬ್ಬ ಹಬ್ಬಕ್ ಹಂಬ ಅಂತ ಹೇಳಿದ್ರು ಬತ್ತಿಲ್ಲ. ಮೊಬೈಲ್ ಒಂದ್ ಇದ್ದದ್ರೊಳಗೆ ನಮ್ ಮೊಬೈಲಿಗೆ ಮುಳುಗಿ ಹೋಯ್ತ. ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ ತೆಗ್ದ್ರ ಮತ್ ರಾತ್ರಿ ಮತ್ತು ಊಟ ಮಾಡೋದು ತೆಗೋದ್ ಕಾಣಿ ಮೊಬೈಲ್. ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೇ ಕಾಂತ. ಆರಾಮಲ್ಲ ಹೇಳ್ತಾರ, ಆಗಳಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹ್ಯಾಂಗಿದ್ದಂದೆ ಕಾಣ್ಲ, ಬರೀ ಆಡುದು ಇದು ಆಚೆ ಮನೆ ಉಟ್ಕೊ ಬೀಚ್ ಮನೆ ಉಟ್ಕೊಲ್ಲ ಹಾದಿದ್ರ. ಆದ್ರೆ ಈಗ ಈಗ ನೀವ ಮೊಬೈಲ್ ಒಳಗೆ ಮುಳುಗಿರಿ ಅಲ್ಲಿ ಹೇಳ್ತಾರೆ ಕಾಣಿ ಮಾರ್ರೆ ಅಲ್ಲ.
2: ಮೊಬೈಲ್ ಎಷ್ಟು ನಮ್ಮನ್ನ ಹಾಳು ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡುತ್ತೋ ಅಷ್ಟೇ ಕೆಡಕು ಕೂಡ ಮಾಡುತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು, ಆದ್ರೆ ಇವತ್ತ ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತೆ ಆಯ್ತಾ. ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲಿಂದ ದೂರ ಬಂದ ನಮ್ ಮನೆ ನಮ್ ಉಸಿರು ನಮ್ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
4: ಧನ್ಯವಾದಗಳು.
2: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳು. ಅವಳ ಮಾತುಗಳನ್ನು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ. ಯಾಕಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಬಹುದು, ಹರಟೆ ಹೊಡಿಬಹುದು. ಅದು ಹೆಂಗೆ ಅಂತ ಕೇಳ್ತೀರಾ? 8073829233 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದು ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಾರ. ಹಂಗೆ ಸುಮ್ಮನೆ ಕುತ್ಕೊಂಡ್ಬಿಡಿ ಆಯ್ತಾ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
5: ಹಲೋ,
2: ಯಾರು ಮಾತಾಡ್ತಿರೋದಿದ?
5: ನಾನು ನೀರಜ್ ಕೋಣಕಿ.
2: ಕೋಣಕಿಯಿಂದ ನೀರಜ್ ಮಾತಾಡ್ತಾ ಇರೋದು. ನೀರಜ್, ಈ ಕೋಣಕಿ ಅಂತ ಹೇಳಿದ ಎಲ್ಲಿ ಬರತ್ತಿದ?
5: ಇದು ನಾವುಂದಿಂದ ಬಡಕೇರಿ ಬಂದ್ರೆ, ಬಡಕೇರಿಯಿಂದ ಡೈರೆಕ್ಟ್ ಬಂದ್ರೆ ಕೋಣಕಿ.
2: ಹಾ, ಒಳಗಡೆ ಅಂದ್ರೆ ಬೈಂದೂರು, ನಾವುಂದ ಬಡಕೇರಿ ಆ ಕಡೆ ಬರತ್ತಲ್ಲ. ಈಗ ನೀರಜ್ ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ಯಾ?
5: ನಾನು GHPS ಕಡಿಕೆ ನಾಡ.
2: ನಾಡ. ಈಗ ನೀರಜ್ನಿಗೆ ಎಷ್ಟನೇ ತರಗತಿ? ಈಗ
5: ನಮ್ಗೀಗ 8 pass 9.
2: ಹಾ, 8ನೇ ತರಗತಿ ಪಾಸ್ ಆಗಿ 9ನೇ ತರಗತಿಯಲ್ಲಿ ಹೋಗ್ಬೇಕಿನ್ನ ಅಲ್ಲ. ಈಗ ನೀರಜ್, ಈಗ ನಮ್ಮ ಫೋನಿನ ಕಾರ್ಯಕ್ರಮದ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ. ಈಗ ನಿಮ್ ಸ್ಕೂಲಿಗೆಲ್ಲ ರಜೆ ಸಿಕ್ಕಿದ್ದಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
5: ಹಾ
2: ಹೇಳ್ ಮಗ್ಗ.
5: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಯ್ದೆ, ಅಲ್ಲೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲ್ತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ರು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
2: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದೆ ಅಂತ ಹೇಳಿದೆಯಲ್ಲ, ನಿಂಗೆ ಅಮ್ಮ ಮಾಡೋ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದೆ ನಿಂಗೆ ತುಂಬಾ ಇಷ್ಟ?
5: ನನಗೆ ಚಪಾತಿ ಅಂದ್ರೆ
2: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರು ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
5: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೆ ಕಾಣ್ತಾಳ.
2: ಅದಕ್ಕಾಯ್ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ಜನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೊಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ, ಹೇಳ್ಮ ಗಂಗರೆ.
5: ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಒ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ.
2: ಈಗ ಒಂದರಿಂದ ಹತ್ತರ ತನಕ ಹೇಳ್ಬೇಕ, ಅದನ್ನ ರಿಟರ್ನ್ ಹತ್ತರಿಂದ ಒಂದರ ತನಕ ಹೇಳ್ಬೇಕಾಯ್ತಾ.
5: ಹೇಳ್ 1 2 3 4 5 6 7 8 9 10 10 9 8 7 6 5 4 3 2 1.
2: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದು ನಿನ್ಗೆ ಈಗ ನಮ್ ಕಾಲ್ ಮಾಡಿದ್ರಕ್ಕೋಸ್ಕರ ನೀನು ಒಂದು ಹಾಡಾಯ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ. ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು.
5: ಹೇಳ್ಮಗ. ಹಾಡ್ ಹೇಳ್ತೇ.
2: ಹಾ

0: ತುಂಬಾ ಖುಷಿ ಆಯ್ತಾ ನೀರಜ, ಬಾರಿ ಲೈಕ್ ಮಾಡಿ ಹಾಡಿದ್ಯಾ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದ ಪ್ರಕೇತ ಇರಾಯ್ತ ನೀರಜ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
1: ಧನ್ಯವಾದಗಳು.
0: ನೀರಜ್ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿಣ್ಣರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನಿನ ಕಾರ್ಯಕ್ರಮ ಬೇಸಿಗೆಯ ರಜ ಮಜಾ ಕೇಂದ್ರಿ ಅಲ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನು ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
2: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
1: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
0: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
1: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ,
0: ನಾನು ಕೇಳಿದವರಿಗೆಲ್ಲ ಜೀವ ಬಿಲ್ಲೇ ಬರುತ್ತೆ.
1: ಈ ಬಾರಿ ನಾನು ಅಳವಡಿಸಲೇಬೇಕು.
0: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
1: ನೀವು ಸಹ ಅಳವಡಿಸಿಕೊಳ್ಳಿ.
0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಮೊದಲನೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहली नजर मेरी जिंदगी के फैसले आजमाना हो अगर
1: ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ
2: ಸುಶೀಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ
1: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
2: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆ ಎಂತ ಕದಲ್ಲ
1: ನಂಗೆ ಕೇಳ್ರಿ
2: ಅಯ್ಯಬ್ದೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆಗ್ತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳ ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳ ಕಂಡ್ರೆ ಹಿಂಗ್ ಮಾಡ್ತಾರೆ
1: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನ್ರೆ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
2: ಅದೆಂತೂ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಮ್ಮ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ ನೀವು ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದಾ
1: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ ಅದ್ ನಿಮ್ಮನಿದನು ಅಲ್ದಾ
3: ಅಯ್ಯಯ್ಯೋ ದೇವ್ರೆ ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ
4: ಏ ಬಬ್ಬರ್ಯಾ

पहले नजर मेरे जिंदगी के फैसले आजमाना दो अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

老人真老真老真老的，那黑的呀可不着的，我那黑的呀可不着的，又不着的着的。

的老的老的老的那些的呀可不着的我的那些的呀可不着的就不着的着

天牢，天牢，天牢的，那些天涯可不着的，我的妈嘿，天涯可不着的，就不着的，着的就不着的。

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

घटा, ओ बरस जा, ए पवन, ओ जो

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕೊಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ರೇಡಿಯೋ ಕುಂದಾಪುರ ಎಲ್ಲರೂ ಕೇಳಿ, ರೇಡಿಯೋ ಕುಂದಾಪುರ 89.6 FM. ಎಲ್ಲ ಕೇಳಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮೊಟ್ಟಿಗೆ ಆರ್ಜೆ ಜ್ಯೋತಿ, ನಮ್ಮ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಖುಷಿ ಅಂತ ಗೊತ್ತಾ, ನುಡಿ ಬೆಳಕು. ಹೌದು ಮಾರ್ರೆ, ಈ ಮಳೆಗಾಲ ಆದ್ರೂ ಬಿಸಿಲು ಬೆಳಕೆ ಜಾಸ್ತಿ ಆಯ್ತು. ಇದೆಂತ ಬೆಳಕು ಅಂತ ಕೇಂದ್ರೆ, ನಮ್ಮ ಕುಂದಾಪುರ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು 20th ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಲ ನಮ್ಮ ಕುಂದಾಪುರದ ಅಣಿಗುಡ್ಡಿ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ವಿನಾಯಕ ಸಭಾಗೃಹದಲ್ಲಿ ನಾಳೆಗೆ, ಅಂದ್ರೆ ಎಷ್ಟನೇ ತಾರೀಕು ನಾಳೆ, ಎಷ್ಟನೇ ತಾರೀಕು ಅಂತ ಕೇಂದ್ರೆ, 28th ಜೂನ್ ಬೆಳಿಗ್ಗೆಯಿಂದ ಶುರುವಾತ. ಈ ಸಲ ವಿಶೇಷತೆಯಲ್ಲಿ ನಂಗೆ ಖುಷಿಯಾದ್ಯಂತ ಕೇಂದ್ರೆ, ಒಬ್ರು ಅತ್ಯುತ್ತಮ ವ್ಯಕ್ತಿತ್ವದವರು, ಮತ್ತೆ ಕುಂದಾಪುರ ಕನ್ನಡಕ್ಕೂ ಬಹಳ ಸೇವೆಯನ್ನು ಸಲ್ಲಿಸಿದವರು. ಅದರ ಜೊತೆಗೆ ಇವರದ್ದೇ ಒಂದು ಪತ್ರಿಕೆಯನ್ನ ಮಾಡಿಕೊಂಡು ಬಹಳಷ್ಟು ವರ್ಷಗಳಿಂದ ಅಕ್ಷರದೊಟ್ಟಿಗೆನೆ ಬೆಳೆದಿರೋರು, ಮತ್ತೆ ಅಕ್ಷರದೊಟ್ಟಿಗೆ ಬೆಳೆಯೋರನ್ನ ಬೆಳೆಸ್ತಾ ಇರೋರು ಇವರು, ಶ್ರೀ ಯು ಸುರೇಂದ್ರ ಶೆಣೈ ಗಂಗೊಳ್ಳಿ. ಇವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಅದೇ ನಂಗೆ ಭಾರಿ ಖುಷಿ ಆದ. ಅದಲ್ಲೇ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಒಂದು ಉತ್ತಮ ಮಾರ್ಗದರ್ಶಕ ನಮ್ಗೆ ಇವರೇ. ಎಂತದೇ ಇದ್ರು ನಾನು ಇವ್ರ ಹತ್ರನೇ ಕೇಂದ್ರ. ಸೊ ನಮ್ಮೊಟ್ಟಿಗೆ ಯು ಸುರೇಂದ್ರ ಶೆಣೈ. ಯು ಸುರೇಂದ್ರ ಶೆಣೈ ಅಂತ ಹೇಳಿ ನಮ್ ಸಮಾತಿಲ್ಲ, ಅದು ಯು ಎಸ್ ಶೆಣೈ ಅಂತಾನೆ ಹೇಳ್ರೆ ಸಮಾಪದ. ಸರ್ ನಮ್ಮೊಟ್ಟಿಗೆ ಇದ್ರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಕಂಗ್ರಾಚುಲೇಷನ್, ಶುಭಾಶಯಗಳು ಸರ್ ನಿಮ್ಗೆ. ಖುಷಿ ಆಯ್ತು ನಮ್ಗೆ, ಯಾಕೆಂದ್ರೆ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿರೋರು ನೀವು. ಈ ಸಮ್ಮೇಳನ ಅದು ನುಡಿ ಬೆಳಕು ಅಂತ ಹೆಸರು ಕೊಟ್ಕೊಂಡು ಈ 2026 ಈ ವರ್ಷದ 20th ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕುಂದಾಪುರ ತಾಲೂಕಿದ ಆತಿಪ್ಪದ. ಇದ್ರಲ್ಲಿ ಎಂತಲ್ಲ ವಿಶೇಷತೆ ಸರ್, ಒಂದ್ಸಲ ಬೆಳಕು ಚೆಲ್ಲೋದಾದ್ರೆ ಎಲ್ಲ ಒಂದ್ಸಲ ಕೇಳ್ಕೊಂಡು ನಾಳೆ ಹಾ ನಾನು ಒಂದ್ ಗಳಿಗೆ ಹೊಯ್ಕ್ ಅಂತ ಹೇಳಿದಾರೆ, ಎಂತಲ್ಲ ಇತ್ತು ಒಂದ್ಸಲ ಹೇಳಿಬಿಡಿ ಸರ್.
3: ಯಾವುದೇ ತಾಲೂಕು ಅಥವಾ ಜಿಲ್ಲಾ ಸಮ್ಮೇಳನ ಮಾಡುವಂತದ್ದು ಸಾಹಿತ್ಯಾಸಕ್ತರನ್ನೆಲ್ಲ ಒಗ್ಗೂಡಿಸಿ ಅವರ ಪರಸ್ಪರ ವಿಚಾರ ವಿನಿಮಯ ಮಾಡುವುದು, ಒಂದು ಸಾಹಿತ್ಯದ ಉತ್ಸವ ಅಥವಾ ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಿದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ವಿನಿಮಯಗಳು ಒಂದು ಕಡೆ ಆಗ್ತದೆ. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ಸಾಹಿತಿಗಳನ್ನು ನೋಡ್ಲಿಕ್ಕೆ ಆಗ್ತದೆ, ಅವರನ್ನು ಕೇಳಲಿಕ್ಕೆ ಆಗ್ತದೆ, ಮತ್ತು ಸಾಹಿತಿಗಳಿಗೂ ಪರಸ್ಪರ ಅವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಮತ್ತು ಒಗ್ಗಟ್ಟಾಗಿ ಏನಾದರೂ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಒಂದು ಸಾಹಿತ್ಯದ ವಾತಾವರಣ, ಅದು ಕನ್ನಡ ಸಾಹಿತ್ಯದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದಾರೆ. ಇದರಲ್ಲಿ ತುಂಬ ವಿಚಾರಗಳೆಲ್ಲ ಬರ್ತವೆ. ಆ ವಿಚಾರಗಳು ಯಾರು ಕೇಳುಗರು ಯಾರಿದ್ದಾರೆ ಅಥವಾ ಸಾಹಿತ್ಯಾಸಕರು ಯಾರಿದ್ದಾರೆ ಅವರ ಮೇಲೆ ಪರಿಣಾಮ ಬೀರಿದರೆ ಆಮೇಲೆ ಅದರಿಂದ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅನುಕೂಲ ಆಗ್ತದೆ ಅಂತ.
2: ಸತ್ಯ, ಇವತ್ತಿನ ದಿನದಲ್ಲಿ ಹ್ಯಾಂಗ ತಿದ್ಕೊಂಡ್ರೆ ಸಾಹಿತ್ಯ ಅಂದ್ರೆ ಹೊಟ್ಟಿ ತುಂಬಿಸತ್ತ ಸುಮ್ಮನೆ ಆಯ್ಕೋ. ಈ ತರದ್ದೊಂದು ಈಗ ಸಾಹಿತ್ಯ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಕಲಾ ವಿಭಾಗಕ್ಕೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಸಾಹಿತ್ಯದ ಬಗ್ಗೆ ಅಂತಹ ಅಭಿರುಚಿ ಈಗಿನ ಯುವ ಜನಾಂಗಕ್ಕೆ ಇಲ್ಲ. ಈಗ ಸಾಹಿತ್ಯ ಸಮ್ಮೇಳನ ಆದ್ರೂ ಯುವ ಜನರು ಎಷ್ಟು ಬಂದಿರ್ ಕಂಡ್ರೆ ಅಲ್ಲಿ ಕೆಲವೇ ಕೆಲವು. ಈಗ ಮಂಡಿ ಹಣ್ಣಾದರೆ ಜಾಸ್ತಿ ಜನ ಇರ್ತಾರೆ, ಬಿಟ್ರೆ ಈ ಎಳೆ ಮುಖಗಳು ತುಂಬಾ ಕಡಿಮೆ ಇರುತ್ತೆ. ಇಂಥದ್ರಲ್ಲಿ ಈ ನುಡಿ ಬೆಳಕು ಮೂಲಕ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಅಂಡರ್ ಈ ಕುಂದಾಪುರ ತಾಲೂಕು ಘಟಕ ಏನಿದೆ ಈಗ ಮಾಡ್ತಾ ಇರೋ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರ

0: ಅದರಲ್ಲೂ ಯುವಕ ಯುವತಿಯರನ್ನ ಎಳೆ ಮನಸ್ಸುಗಳನ್ನ ಸೆಳೆಯೋದಕ್ಕೆ ಎಂತೆಲ್ಲ ಪ್ರೋಗ್ರಾಮ್ ಎಲ್ಲ ಹಾಕೊಂಡಿದೆ ಸರ್ ಒಂಚೂರು ಹೇಳಿ.
1: ಸಾಹಿತ್ಯ ಸಮ್ಮೇಳನದಲ್ಲಿ ಈ ಹಿಂದೆ ಸಾಹಿತ್ಯ ಸಮ್ಮೇಳನ ಆಗುವಾಗ ಎಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಹೆಚ್ಚಿರ್ತಿದ್ರು, ಯಾವ್ದೋರೊಂದು ಶಾಲೆಯ ವಠಾರದಲ್ಲೇ ಕಾರ್ಯಕ್ರಮ ಮಾಡುವಂತಹದ್ದು. ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಶಾಲೆಗೆ ಪ್ರೌಢಶಾಲೆಗಳಿಗೆ ಎಲಿಮೆಂಟರಿ ಶಾಲೆಗಳಿಗೆಲ್ಲ ಸರ್ಕಾರ ಒಂದು ಕೆಲವು ನಿಯಮಗಳನ್ನು ಹಾಕಿದೆ, ಕಾರ್ಯಕ್ರಮ ಮಾಡುವಂಗಿಲ್ಲ ಮತ್ತು ವಿದ್ಯಾರ್ಥಿಗಳನ್ನು ಸ್ಪರ್ಧೆ ಕಳಿಸುವಂಗಿಲ್ಲ ಮತ್ತು ಕೆಲವು ಎಲ್ಲ ನೀತಿ ನಿಯಮಗಳು. ಅದರೊಟ್ಟಿಗೆ ಶಾಲೆಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ. ಮಕ್ಕಳಿಗೆ ಪಾಠ ಬಿಟ್ಟು ಪಾಠ್ಯೇತರ ಚಟುವಟಿಕೆ ಬಗ್ಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇಲ್ಲ. ಶಾಲೆಗಳಲ್ಲಿ ಗ್ರಂಥಾಲಯ ಇದೆ, ಪತ್ರಿಕೆ ಬರ್ತದೆ, ಮಕ್ಕಳಿಗೆ ಅದು ಓದ್ಲಿಕ್ಕೂ ಅದನ್ನು ಉಪಯೋಗಿಸ್ಲಿಕ್ಕೂ ಹೇಳುವ ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ಕಡಿಮೆ. ಯಾಕಂದ್ರೆ ಅವ್ರಿಗೂ ಸಹ ಬಹಳ ಒತ್ತಡ ಇರ್ತದೆ, ಬೇರೆ ಬೇರೆ ಒತ್ತಡಗಳು. ಹಾಗಾಗಿ ಎಲ್ರಿಗೂ ಪಾಸ್ ಮಾಡಬೇಕು ಮತ್ತು ಹೆಚ್ಚು ಅಂಕ ಗಳಿಸುವಾಗ ಮಾಡಬೇಕು, ನಮ್ಮ ಶಾಲೆಗೆ ಹೆಚ್ಚು ರ್ಯಾಂಕ್ ಬರಬೇಕು ಅನ್ನುವ ಈ ಧಾವಂತದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಮ್ಮಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ. ಅದಕ್ಕೆ ಶಿಕ್ಷಕರೇ ಮುಖ್ಯವಾಗಿ ಇದಕ್ಕೆ ಒಂದು ಆಸಕ್ತಿ ವಹಿಸಬೇಕು. ಯಾಕಂದ್ರೆ ಇಡೀ ಸಾಹಿತ್ಯದ ಲೋಕ ಈ ಹಿಂದಿನಿಂದಲೂ ಶಿಕ್ಷಕರೇ ಮುನ್ನಡೆಸಿಕೊಂಡು ಬಂದದ್ದು. ಅದನ್ನ ಶಿಕ್ಷಕರಿಗೆ ಅಗತ್ಯವಾದ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ನಮ್ಮ ಆಡಳಿತ ಅಥವಾ ಜಿಲ್ಲಾ ಆಡಳಿತ ಅದನ್ನು ಮಾಡಬೇಕಾಗ್ತದೆ.
0: ಸೊ ಕರೆಕ್ಟ್ ಆಗಿ ಹೇಳ್ರಿ ಸರ್, ಯಾಕಂದ್ರೆ ಅಲ್ಲಿಂದ ಬಂದ್ರೆ ಮಾತ್ರ, ಶಂಖದಿಂದ ಬಂದ್ರೆ ಮಾತ್ರ ತೀರ್ಥಂತ್ರಲ್ಲ. ಶಿಕ್ಷಕರು ಪ್ರೋತ್ಸಾಹ ಕೊಟ್ರೆ ಆ ಮಕ್ಕಳಿಗೆ ಓದುವ ಅಭ್ಯಾಸ ಬೆಳೆಸಿದ್ರೆ, ಆ ಲೈಬ್ರರಿ ಕರ್ಕೊಂಡು ಮಗಿನ ಕೂರಿಸಿ ಮಗ ಈ ಕತಿ ಓದ ಇದು ಓದ ಮತ್ತೊಂದು ಓದ ಅಂದಾಗ ಆ ಮಗುವಿಗೆ ಅದರಲ್ಲಿ ಆಸಕ್ತಿ ಬರ್ತಾ ಹೋದ್ರೆ ಕುವೆಂಪು ಯಾರು, ದರಾ ಬೇಂದ್ರೆ ಯಾರು, ನಮ್ಮ ಭೈರಪ್ಪ ಯಾರು ಎಂಬುದನ್ನು ಮಕ್ಕಳು ತಿಳ್ಕೊಂಡು ಶುರು ಮಾಡತ್ರೆ, ಆಗ ಇಂಥ ಸಮ್ಮೇಳನಗಳಿಗೆ ಬಪ್ಪಗೆ ಶುರು ಮಾಡ್ತಾರೆ. ಸೊ ಈ ಸಲ ನಾಳೆ ಅಂದ್ರೆ ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಿರ್ತಾರೆ ಅಲ್ಲ ಸರ್? ಮತ್ತೆ ಶ್ರೀ ಭುವನೇಶ್ವರಿ ದೇವಿಯ ಶೋಭಾಯಾತ್ರೆ ಕೂಡ ಇತ್ತು, ಅದೆಲ್ಲ ಆಯಿ ಆಮೇಲೆ ಸೀದಾ ಶ್ರೀ ವಿನಾಯಕ ಸಭಾಗೃಹಕ್ಕೆ ಹೊಪ್ಪುದೆಲ್ಲರೂ. ಸೊ ಅಲ್ಲಿಂದ ಕಾರ್ಯಕ್ರಮ ಆಕ್ಚುಲ್ ಆಗಿ ನಿಜವಾಗಿ ಏನಿದೆ ಆ ಕಾರ್ಯಕ್ರಮ ಸಾಹಿತ್ಯದ್ದು ಆರಂಭಗೊಳ್ಳಿಕ್ಕಿದೆ. ಸೊ ಈ ಸಾಹಿತ್ಯ ಸಮ್ಮೇಳನಗಳು ನಮ್ಮ ಕುಂದಾಪುರದ ಲಾತಿಪ್ಪದ್ರಲ್ಲಿ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಸರ್ ನಮ್ಮ ಬದಿಯಲ್ಲ?
1: ಅದಂದ್ರೆ ಎಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಆ ವಿಭಾಗದ ಜನರು ಹೆಚ್ಚು ಬರ್ತಾರೆ. ಮತ್ತೆ ಸಾಹಿತಿಗಳು ಕವಿಗಳು ಯಾರ್ಯಾರು ಆ ದಿವಸಕ್ಕೆ ಸಮ್ಮೇಳನ ನೋಡಲೇಬೇಕು ನಾನು ತಿಳ್ಕೊಂಡಿದ್ದಾರೆ ಅವರು ಬರ್ತಾರೆ. ಮತ್ತೆ ಸಾಹಿತ್ಯಾಸಕ್ತರನ್ನ ಹೇಗೆ ಸೆಳಿಬೇಕಂತ ಆ ಸಂದರ್ಭದಲ್ಲಿ ಆ ಸಮಿತಿಯವರು ನಿರ್ಧಾರ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಜನ ಬರ್ತಾರೆ. ಆದ್ರೆ ಒಂದು ವರ್ಗದ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಒಂದು ವರ್ಗವೇ ಇದೆ, ಅವರೆಲ್ಲ ಪ್ರತಿ ವರ್ಷ ಎಲ್ಲೇ ಸಮ್ಮೇಳನ ಆಗಲಿ ಬರ್ತಾ ಇರ್ತಾರೆ. ಮುಖ್ಯವಾಗಿ ಆಯಾ ಪರಿಸರದ ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನ ಸೆಳಿಲಿಕ್ಕೆ ಸಾಹಿತ್ಯ ಸಮ್ಮೇಳನಗಳು ಪ್ರಯತ್ನ ಮಾಡ್ತೇವೆ, ಅದು ನಿರಂತರವಾಗಿ ನಡೆಯುವಂತದ್ದು
0: ನಡೀತಾ ಇದೆ. ಸೊ ನಂಗೆ ಇದರಲ್ಲಿ ಕಾರ್ಯಕ್ರಮಗಳ ಪಟ್ಟಿ ಎಂತೆಲ್ಲ ಇದೆ ಅಂದ್ ಕಾಂಬತ್ತಿಗೆ ನಂಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ಯ ಅಂತ ಕೇಂದ್ರೆ, ಮಾಧ್ಯಮ ಮನ್ವಂತರ, ಮುದ್ರಣ ಮಾಧ್ಯಮ ಮನ್ವಂತರ. ನೀವಂತೂ ಮುದ್ರಣ ಮಾಧ್ಯಮದಲ್ಲಿ ಇರೋರೆ. ಸೊ ಈ ಮುದ್ರಣ ಮಾಧ್ಯಮ ಮನ್ವಂತರದಲ್ಲಿ ನಮ್ಮ ದಿಗ್ಗಜರೆಲ್ಲ ಇದೆ, ನಮ್ಮೂರಿನವ್ರ, ಈಗ ಜಾನ್ ಡಿಸೋಜಾ ಸರ್ ಇರ್ಬೋದು, ಗಣೇಶ್ ಅಣ್ಣ ಇರ್ಬೋದು, ಡಾಕ್ಟರ್ ಸುಧಾಕರ್ ನಂಬಿಯಾರ್, ಶ್ರೀ ಸುಬ್ರಹ್ಮಣ್ಯ ಪಡುಕೋಣೆ ಅವರು, ಇವರೆಲ್ಲರದೊಂದು ಸಮನ್ವಯ ಮತ್ತೆ ಅನುಭವ ಮಂಟಪ ಇದೆಲ್ಲ ಇರುತ್ತೆ. ಸೊ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರಬಹುದು, ಯಾರು ಈಗ ಬಂದ್ರೆ ಏನ್ ಸಿಗಬಹುದು ಇದನ್ನೆಲ್ಲ ಒಂಚೂರು ಹೇಳುದಾರೆ.
1: ಪತ್ರಿಕೋದ್ಯಮ ಮತ್ತು ಮುದ್ರಣ ಮಾಧ್ಯಮ ವರ್ಷ ವರ್ಷಕ್ಕೂ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತದೆ. ಯಾಕಂದ್ರೆ ಆಧುನಿಕವಾಗಿ ಬೇರೆ ಬೇರೆ ಪ್ರಕಾರಗಳು ಬಂದ ಹಾಗೆ, ಬೇರೆ ಬೇರೆ ವಿಷಯಗಳು ಬಂದ ಹಾಗೆ, ಮತ್ತೆ ಬೇರೆ ಬೇರೆ ಯಾಂತ್ರಿಕ ವ್ಯವಸ್ಥೆ ಬಂದ ಹಾಗೆ ಪತ್ರಿಕೋದ್ಯಮದಲ್ಲೂ ಬೇರೆ ಒಂದು ಬದಲಾವಣೆ ಆಗ್ತದೆ. ಮತ್ತೆ ಪತ್ರಿಕೋದ್ಯಮಕ್ಕೆ ಈ ಹಿಂದೆ ಇದ್ದಕ್ಕಿಂತ ಈಗ ವ್ಯಾವಹಾರಿಕವಾಗಿ ತುಂಬಾ ರೀತಿಯ ಸಮಸ್ಯೆಗಳಿವೆ. ಪತ್ರಿಕೆಗಳೊಡನೆ ಒಂದು ರೀತಿಯ ಆರೋಗ್ಯಕರ ಸ್ಪರ್ಧೆ ಮತ್ತು ಪತ್ರಿಕೆಯನ್ನ ಜನರು ಕೊಂಡುಕೊಳ್ಳುವ ಹಾಗೆ ಮಾಡುವ ಬಗ್ಗೆ ಒಂದು ಪ್ರಯತ್ನ. ಅದರೊಂದಿಗೆ ಪತ್ರಿಕೆಯ ನ್ಯೂಸ್ ಪ್ರಿಂಟ್ ಇದು ದರ ಈಗ ಸಿಕ್ಕಾಪಟ್ಟಿ ಹೆಚ್ಚಾಗಿರೋದ್ರಿಂದ ಪತ್ರಿಕೆಯನ್ನ ಉಳಿಸ್ಕೊಳ್ಳುವುದು, ಅದನ್ನ ವೆಚ್ಚವನ್ನು ನಿಭಾಯಿಸುವುದು ಬಹಳ ಕಷ್ಟ. ಹಾಗಾಗಿ ಜಾಹೀರಾತನ್ನು ನಂಬಿಕೊಂಡು ಇರಬೇಕಾಗ್ತದೆ. ಅದರ ಬಗ್ಗೆ ಬಹಳಷ್ಟು ಸಮಸ್ಯೆ ಇದೆ. ಹೀಗೆ ಪತ್ರಿಕೋದ್ಯಮ ಒಂದು ರೀತಿಯಲ್ಲಿ ಹೆಚ್ಚೆಚ್ಚು ಪತ್ರಿಕೆಗಳಾಗ್ತೇವೆ ಎಲ್ಲ ಹೌದು, ಆದರೆ ಪತ್ರಿಕೆ ಓದುವವರ ಸಂಖ್ಯೆ ನಮಗೆ ಅನಿರೀಕ್ಷಿತ ಮಟ್ಟದಲ್ಲಿ
0: ಏನು ಸಾಲದು.
1: ಮತ್ತೆ ಪತ್ರಿಕೆಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪತ್ರಿಕೆ ಹೆಚ್ಚು ಪ್ರಸಾರ ಆಗೋದಕ್ಕಿಂತ ನಮಗೆ ಜಾಹೀರಾತು ಹೆಚ್ಚು ಸಿಕ್ಕಿದ್ರೆ ಅನುಕೂಲ ಎನ್ನುವ ಭಾವನೆಯು ಇವತ್ತು ಪತ್ರಿಕೋದ್ಯಮದಲ್ಲಿ ಇದೆ. ಯಾಕಂತ ಹೇಳಿದ್ರೆ ಹೆಚ್ಚು ಸರ್ಕ್ಯುಲೇಷನ್ ಆದಾಗ ಒಂದು ಪತ್ರಿಕೆಗೆ ನಾವು 5 ರೂಪಾಯಿ ಕೊಡೋ ಪತ್ರಿಕೆಗೆ 20 ರೂಪಾಯಿ ಬೀಳ್ತದೆ. ಹಾಗೆ 20 ರೂಪಾಯಿ ಖರ್ಚು ಮೇಂಟೆನೆನ್ಸ್ ಮಾಡುವಂತಾಗ ಯಾರೋ ಯಾವ್ದಾದ್ರು ಬೇರೆ ವ್ಯವಸ್ಥೆ ಜಾಹೀರಾತಿನಂತ ವ್ಯವಸ್ಥೆ ಇಲ್ದಿದ್ರೆ ಪತ್ರಿಕೆ ನಡೆಸೋದು ಕಷ್ಟ. ಆ ದೃಷ್ಟಿಯಲ್ಲಿ ಈಗ ಎಲ್ಲ ಸುದ್ದಿಯ ನಿಮ್ಗೆ ಕೆಲವು ಸರಿ ಅಂತದೆ, ನಮ್ಗೆ ಆ ಹಿಂದೆ ಅದು ಬರ್ತಿತ್ತು, ಇದು ಬರ್ತಿತ್ತು, ಮ್ಯಾಗಜಿನ್ ಬರ್ತಿತ್ತು, ಸಂಡೇ ಅಂತ ಲೇಖನಗಳು ಬರ್ತಿದ್ವು ಅಂತ ಇದೆ. ಆದ್ರೆ ಇವತ್ತು ಪುಟಗಳನ್ನ ಮಿತಿಯಲ್ಲಿ ಪತ್ರಿಕೆಯನ್ನು ಮಾಡಬೇಕಾದದ್ರಿಂದ ಕೆಲವು ವಿಷಯಗಳಲ್ಲಿ ಪತ್ರಿಕೆ ಹಿಂದಿನ ಮಟ್ಟದಲ್ಲಿ ಎಲ್ಲ ವಿಷಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
0: ಸೊ ಆ ಮನ್ವಂತರಗಳ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಇದ್ರೆ ಆಕ್ಚುಲಿ ನಮ್ಮ
1: ಶರಣಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಗ್ರಂಥಾಲಯದ ಬಗ್ಗೆಯೂ ಸಹ ಮಾತಾಡ್ಲಿಕ್ಕೆ ಮುನಿಯಲ್ಲಿ ಗಣೇಶ್ ಅಣ್ಣಿ ಅವರು ಬಂದಿದ್ದಾರೆ. ಅವರಿಗೆ ಪತ್ರಿಕೆ ಪ್ರಕಟಣೆ ಬಗ್ಗೆ ಮತ್ತು ಪುಸ್ತಕ ಪ್ರಕಟಣೆ ಬಗ್ಗೆ ತುಂಬಾ ಅನುಭವ ಇದೆ. ಸರ್ಕಾರ ಪುಸ್ತಕಗಳನ್ನ ಕೊಂಡುಕೊಳ್ಳುವ ಬಗ್ಗೆ ಇರುವ ಸಮಸ್ಯೆ, ಸರ್ಕಾರದಿಂದ ಬರಬೇಕಾದ ಹಣಕಾಸಿನ ವ್ಯವಸ್ಥೆಯಲ್ಲಿ ಇರುವ ತೊಂದರೆ, ಮತ್ತೆ ಮುದ್ರಣ ಮಾಡಿಕೊಂಡು ಸರ್ಕಾರದ ಒಂದು ಪ್ರೋತ್ಸಾಹವನ್ನ ಕಾಯ್ತಾ ಇರುವ ಪ್ರಕಾಶಕರದ ಸಮಸ್ಯೆ, ಇದೆಲ್ಲರ ಬಗ್ಗೆ ಅವರು ಕ್ಷಕಿರಣ ಬೀರ್ತಾರೆ. ಅದು ಪತ್ರಿಕೋದ್ಯಮಕ್ಕೂ ಒಂದು
0: ಹತ್ತಿರವಾದ್ರಿಂದ
1: ಅದು ಸಹ ಒಂದು ವಿಶೇಷತೆ ಇರುತ್ತದೆ.
0: ಅದರೊಟ್ಟಿಗೆ ವಿಶ್ವಂಭರ ಪುರಸ್ಕಾರ ಅಂತಾನು ಇಟ್ಕೊಂಡಿರಿ ನೀವು, ಪಂಡಿತ ವಿಶ್ವಂಭರ ಉಪಾಧ್ಯಾಯರ ಬಗ್ಗೆ, ಅವ್ರದ್ದೇನಿತ್ತು ಜನ್ಮ ಶತಮಾನೋತ್ಸವ ಏನೋ ಅದರ ಪರವಾಗಿರುವಂತಹ ಅಂಗವಾಗಿರುವಂತಹ ಕಾರ್ಯಕ್ರಮ, ಸೊ ಅದನ್ನು ಇಟ್ಕೊಂಡಿರಿ. ಅದರೊಟ್ಟಿಗೆ ಮಧ್ಯದಲ್ಲಿ ಸಾಂಸ್ಕೃತಿಕ
1: ಉಪಾಧ್ಯಾಯರು ಒಬ್ಬರ ಶಿಕ್ಷಕರಾಗಿ, ಒಬ್ಬ 4-5 ಭಾಷೆ ತಿಳಿದ ಒಬ್ಬ ಪಂಡಿತರಾಗಿ, ಕನ್ನಡ ಪಂಡಿತರಾದ್ರು ಸಂಸ್ಕೃತದಲ್ಲೂ ಜ್ಞಾನ ಇದೆ, ಮತ್ತು ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಇದಿದೆ, ಯಾವುದು ಪಾಂಡಿತ್ಯ ಇದೆ. ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ರು, ಕವನ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಕತೆ ಬರೆದಿದ್ದಾರೆ. ಸಾಹಿತ್ಯ ರಚನೆ ಮಾಡುವುದರೊಂದಿಗೆ ಉತ್ತಮವಾದ ಒಂದು ಕುಂದ ಕನ್ನಡದ ಶಬ್ದ ನಿಧಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಕುಂದಾಪುರ ಕನ್ನಡದ ಭಾಷೆಯ ಒಂದು ನಿಘಂಟು ಅದು. ನಮ್ಮ ಕೋಟದಲ್ಲಿ ಕೆಲವು ಸಾಹಿತಿಗಳು ಅದರ ಬಗ್ಗೆ ಪ್ರಯತ್ನ ಮಾಡಿದ್ರು, ಆದ್ರೆ ಕುಂದಾಪುರ ತಾಲೂಕಿನಲ್ಲಿ ಪ್ರಥಮ ಪ್ರಯತ್ನ ಅವರದ್ದೇ ಅದು, ನಮ್ಮ ಕುಂದ ಕನ್ನಡ ಶಬ್ದ ನಿಧಿ ಅಂತ. ಅದೊಂದು ಒಳ್ಳೆಯ ನಿಘಂಟು. ಆಮೇಲೆ ಅದ್ರ ಕುಂದಾಪುರ ಕನ್ನಡದ ಬಗ್ಗೆ ಹಳ್ಳಿ ಹಳ್ಳಿ ತಿರುಗಿ ತುಂಬಾ ಕೆಲಸ ಮಾಡಿದವರು ವಿಶ್ವಂಭರ ಉಪಾಧ್ಯಾಯರು. ಮತ್ತೆ ಅವರು ಕನ್ನಡ ಸಂಘದ ಅಧ್ಯಕ್ಷರಾಗಿ, ಅವರ ಈಗ ಆನೆಗುಡ್ಡೆ ಪರಿಸರದಲ್ಲಿ ಅವರದೊಂದು ಹಾಡಿ ಇದೆ ಪರಿಸರದಲ್ಲಿ, ಮಧುವನ ಅಂತ. ಅದರಲ್ಲಿ ತುಂಬಾ ರೀತಿಯ ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಕವಿಗಳನ್ನ ಕರೆಸೋದು, ಕಥೆಗಾರನ ಕರೆಸೋದು, ಸಾಹಿತಿಯನ್ನ ಕರೆಸಿ ವಿಚಾರ ವಿನಿಮಯ ಬಹಳ ಚಂದದ.
0: ಆ ಕಾಲದಲ್ಲಿ ಸೂರ ಮೆಕ್ಕುಂಡಿ ಅಂತ ದಿಗ್ಗಜರನ್ನೆಲ್ಲ ಕರೆಸ್ತಾ ಇದ್ರು,
1: ಜನರನ್ನ ಅವ್ರು ಕರೆಸಿದ್ದಾರೆ. ಅವರನ್ನ ನಿಜವಾಗ್ಲಿ ಸಂದರ್ಭದಲ್ಲಿ ಸ್ಮರಿಸುವುದು ದೊಡ್ಡ ವಿಶೇಷವಾದ ಕಾರ್ಯಕ್ರಮ.
0: ಓ ಹಂಗೀರ್ ಇದನ್ನೊಂದು ಕಾಣಿಕೆ. ಜೊತೆ ಕವಿಗೋಷ್ಠಿ, ನಮ್ಮ ಯುವ ಕವಿಗಳನ್ನೆಲ್ಲ ಒಟ್ಟಾಕೊಂಡು ಒಂದು ಕವಿಗೋಷ್ಠಿಯನ್ನು ಮಾಡ್ತಿದ್ರಿ ನೀವು, ಅದಕ್ಕೆ ಹೆಂಗಿತ್ತು ಸರ್ ಪ್ರತಿಕ್ರಿಯೆ ಕವನಗಳ?
1: ಅಂದ್ರೆ ಹಿರಿಯ ಕಿರಿಯ ಕವಿಗಳು ಒಟ್ಟಾಗಿ ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಅಂತ ಹೇಳಿದ್ರೆ ಈ ಸಾಹಿತ್ಯ, ಬೇರೆ ಸಾಹಿತ್ಯ ಲೇಖನಗಳನ್ನು ಬರೆಯುವಂತ ಆಸಕ್ತಿ ನಮ್ಮ ಮಕ್ಕಳಲ್ಲಿ ಇವತ್ತು ಇದೆ, ನಾವು ಪ್ರೋತ್ಸಾಹ ಕೊಟ್ರೆ. ಆದ್ರೆ ಕಾವ್ಯ ರಚನೆ ಮತ್ತು ಕವಿತೆ ಬರೆಯುವಂತದ್ದು, ಇದರ ಬಗ್ಗೆ ಬೇಕಾದ ಅನುಭವಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತು ಕಡಿಮೆ ಇದೆ.
0: ಜನರಲ್ಲಿ
1: ಬರೀತಾರೆ, ಯಾರನ್ನ ನೋಡಿ ಬರೀತಾರೆ, ಅನುಕರಣೆ ಮಾಡಿ ಬರೀತಾರೆ, ಮತ್ತೆ ಕೆಲವು ಅವರು ಸ್ವಂತದ್ದು ಇರ್ತದೆ. ಆದ್ರೆ ಅದರ ಬಗ್ಗೆ ಹೆಚ್ಚಿನ ಅನುಭವ ಮತ್ತೆ ಹೆಚ್ಚಿನ ಅವರ ಆದ್ಯತೆ ಅವರು ಕೊಡುವ ಹಾಗೆ ಮಾಡ್ಲಿಕ್ಕೆ ಈ ಪ್ರತಿ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯನ್ನು ಇಡ್ತಾರೆ. ಒಂದು 10-12 ಮಂದಿಗೆ ಅವಕಾಶ ಕೊಡ್ತಾರೆ, ಅದನ್ನು ನೋಡಿ ಬೇರೆಯವರು ಬರೀಬಹುದಂತ, ಮತ್ತು ಬರೆದವರಿಗೂ ಒಂದು ಪ್ರೋತ್ಸಾಹ ಕೊಡಬಹುದಂತ. ಹಾಗಾಗಿ ಇಲ್ಲಿ ಒಳ್ಳೆಯ ರಾಜು ನಾಯಕರಂತಹ ಪ್ರಖ್ಯಾತ ಕವಿಗಳು ಇರ್ತಾರೆ, ಮತ್ತು ಬೇರೆ ಸಾಧಾರಣ ಈಗ ಪ್ರಯತ್ನ ಮಾಡೋರು ಇರ್ತಾರೆ, ಮತ್ತು ಜನಪದೀಯ ವ್ಯವಸ್ಥೆಯಲ್ಲಿ ಇರುವ ಕೆಲವು ಕವಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ.
0: ಸೊ ಎಲ್ಲಾ ತರದ ಕವಿಗಳನ್ನ ಈ ಕವಿಗೋಷ್ಠಿಯಲ್ಲಿ ಕಾಣ್ಲಕ್ಕ ಅಂತ ಹೇಳ್ತೀವಿ. ಇದರೊಟ್ಟಿಗೆ ನೀವು ಒಂದು ಒಳ್ಳೆ ಪಾಯಸ ಇದ್ದಂಗೆ ಊಟಕ್ಕೆ ಸಾಧಕರಿಗೆ ಸನ್ಮಾನ ಅಂತ ಇಟ್ಕೊಂಡಿರಿ. ಬೇರೆ ಬೇರೆ ಬೇರೆ ಕ್ಷೇತ್ರ, ವೈವಿಧ್ಯಮಯ ಕ್ಷೇತ್ರದಲ್ಲಿ ಬೇರೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸನ್ಮಾನ, ಇದ್ರ ಬಗ್ಗೆ ಹೇಳುದಾರೆ.
1: ಅಂದ್ರೆ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಪರಿಸರದ ಒಂದು ಪರಿಸರದಲ್ಲಿ ಸಾಹಿತ್ಯ, ಕೃಷಿ ಅಥವಾ ಕಲೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವುದೊಂದು ಸಂಪ್ರದಾಯ. ಅದೇ ಸರಿ 16 ಮಂದಿಗೂ ಅದನ್ನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕುಂದಾಪುರ ಪರಿಸರದಲ್ಲಿ ಅಥವಾ ನಮ್ಮ ಕೋಟೇಶ್ವರ ಪರಿಸರದಲ್ಲಿ ಸಾಹಿತ್ಯ, ಸಂಗೀತ, ಕಲೆ, ನಾಟಕದಲ್ಲಿ ಒಂದು ದೊಡ್ಡ ಒಂದು ಹಡಗಿದ್ದ ಹಾಗೆ. ಅದು ಕೋಟೇಶ್ವರದಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ. ಕುಂಬಾಶಿ, ತೆಕ್ಕಟ್ಟಿ ಭಾಗದಲ್ಲೂ ತುಂಬಾ ಜನ ಸಾಹಿತಿಗಳಿದ್ದಾರೆ. ಆದರೆ ಎಲ್ಲ ಇಡೀ ತಾಲೂಕಿಗೆ ಪರಿಸರದವರಿಗೆ ಅದನ್ನ ಕೊಡಬೇಕಾದ್ದರಿಂದ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ಹಂಚಿಕೊಡ್ತಾ ಇದ್ದಾರೆ. ಮುಖ್ಯ ನಮ್ಮ ಈ ಪರಿಸರದವರನ್ನು ಹೆಚ್ಚು ಆಯ್ಕೆ ಮಾಡಿದ್ದಾರೆ.
0: ಎಲ್ಲರನ್ನು ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿರುವ ಒಬ್ಬರೊಬ್ಬರು ಇದ್ದೇ ಇದ್ದಾರೆ ಇದರಲ್ಲಿ. ಸೊ ಹಂಗಾಗಿ ಅದೊಂದು ಕಾಂಬಕ್ಕೆ ಖುಷಿ. ಅದರೊಟ್ಟಿಗೆ ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳಿಂದ, ಕಾಲೇಜು ವಿದ್ಯಾರ್ಥಿಗಳಿಂದ, ನಮ್ಮ ಭಂಡಾರಕಾಸ್ ಕಾಲೇಜು PU ವಿದ್ಯಾರ್ಥಿಗಳಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು. ಇದನ್ನೆಲ್ಲ ಕಂಡು ಕೇಂಡು ನಾವು ನಾಳಿಗೆ ಹೋಗಿ ಈ ನುಡಿ ಬೆಳಕಲ್ಲಿ ನಾವು ಒಂಚೂರು ಬೆಳಕನ್ನ ಹಾಂಗೆ ಎದೆಯೊಳಗೆ ಇಟ್ಕೋಬಪ್ಪಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ. ಸೊ ಇದು ಕಾರ್ಯಕ್ರಮದ ಬಗ್ಗೆ ಆಯ್ತು. ಬೆಳಿಗ್ಗೆ 8 ಗಂಟೆಗೆ ಶುರುವಾತ, 8 ಗಂಟೆಯಿಂದ ಸಾಯಂಕಾಲ 5:30 ತನಕ ಇರುತ್ತೆ. ಇದಾದ್ಮೇಲೆ ನನ್ಗೆ ನಿಮ್ಮ ವಿಷಯಕ್ಕೆ ಒಪ್ಪದಾದ್ರೆ, ನೀವು ಈ ಕಾರ್ಯಕ್ರಮ, ಈ ಸಮ್ಮೇಳನದ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡಾಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಹೆಂಗಿತ್ತು ಸರ್? ನಂಗೆ ಬ್ಯಾಡಿದಿತ್ತಂದ್ರೆ ಅಥವಾ ಖುಷಿ ಆಯ್ತಾ ಹೆಂಗೆ?
1: ಅಲ್ಲ, ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತಿದ್ದುದಲ್ಲ, ಸುಮಾರು 4 ದಶಕಗಳಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದವರು, ಸಾಹಿತ್ಯ ಸಮ್ಮೇಳನ ಸಂಘಟನೆ ಮಾಡಿದವರು, ಮತ್ತೆ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿಯೂ ನಾನು ಕೆಲಸ ಮಾಡಿದೆ. ಹಾಗಾಗಿ ನಾನು ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷನಾಗ್ತೀನಿ ಅಂತ ಯಾವಾಗಲೂ ನಿರೀಕ್ಷೆ ಮಾಡಿರ್ಲಿಲ್ಲ, ಅದು ಅಪೇಕ್ಷೆ ಇರಲಿಲ್ಲ. ನಾವೇನು ಹೇಳಿದ್ರೆ, ನಮ್ಗಿಂತ ಹಿರಿಯರು ಯಾರಿದ್ದಾರೆ, ಒಳ್ಳೆ ಸಾಹಿತಿಗಳನ್ನು ಬರೆದಿದ್ದಾರೆ, ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗ್ಲಿ ಅಂತ. ಆದ್ರೆ ಈ ಸರಿ ಉಡುಪಿ ಜಿಲ್ಲಾ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕುಂದಾಪುರದ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಉಮೇಶ್ ಪುತ್ರನ್ನ, ಮತ್ತೆ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶೆಟ್ರು, ನರೇಂದ್ರ ಕುಮಾರ್ ಕೋಟ, ಜಿಲ್ಲಾಧ್ಯಕ್ಷರಾದ ಸುರೇಂದ್ರ ಅಡಿಗರು, ಇಲ್ಲಿನ ಪದಾಧಿಕಾರಿಗಳೆಲ್ಲ ಸೇರಿ, ಇಲ್ಲ ಈ ಸರಿ ನಾವು ಆಯ್ಕೆ ಮಾಡಿ ಆಗಿದೆ, ನೀವು ಒಪ್ಕೊಳ್ಬೇಕು ಅಂತ ಬಂದು ಹೇಳಿದರು. ಹಾಗಾಗಿ ಅವರೆಲ್ಲ ನೀವು ಆಗ್ಲೇಬೇಕು, ನೀವು ತುಂಬಾ ಸಾಹಿತ್ಯದ ಕಾರ್ಯಕ್ರಮ ಎಲ್ಲ ನಿರಂತರ ಮಾಡ್ತಿದ್ದೀರಿ, ನಮ್ಗೆಲ್ಲ ನೀವು ತುಂಬಾ ಪ್ರೋತ್ಸಾಹ ಮಾಡಿದ್ದೀರಿ ಅಂತ ಹೇಳದಕ್ಕೆ ನಾನು ಕಡೆ ಒಪ್ಕೊಂಡೆ.
0: ಎಷ್ಟು ದೊಡ್ಡ ಜವಾಬ್ದಾರಿ ಅದು, ಸರ್ವ ಸಮ್ಮೇಳನ ಅಧ್ಯಕ್ಷರಾಗುದು, ಅದು ಸಾಹಿತ್ಯ ಸಮ್ಮೇಳನಕ್ಕೆ.
1: ಅದೇನು ದೊಡ್ಡ ಜವಾಬ್ದಾರಿ ಅಲ್ಲ, ಒಂದು ದಿವಸದ ಮದುಮಗ ಅದು.
0: ಒಂದು ದಿವಸದ ಮದುಮಗ ನೀವು.
1: ಆದ್ರೆ ಸಾಹಿತ್ಯ ಸಮ್ಮೇಳನದ ಒಂದು ಸಮ್ಮೇಳನ ಅಧ್ಯಕ್ಷರ ಬಗ್ಗೆ ಎಲ್ಲರಿಗೂ ಒಂದು ಇದಿರ್ತದೆ, ಒಂದು ಆಸಕ್ತಿ ಇರ್ತದೆ, ಏನು ಹೇಳ್ತಾರೆ ಅದು, ಮತ್ತೆ ಅವರ ಪರಿಚಯ ಮಾಡುವಂಥದ್ದು, ಮತ್ತೆ ಅವರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಅವ್ರು ಹೇಳುವ ಮಾತುಗಳು, ಅದೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ, ಅಂದ್ರೆ ಒಂದು ಆಸಕ್ತಿ ಇರ್ತದೆ. ಹಾಗಾಗಿ ಸಮ್ಮೇಳನಾಧ್ಯಕ್ಷರ ಅಂತ ಆದ್ಮೇಲೆ ಅದು ಇಡೀ ನಮ್ಮ ಸಮ್ಮೇಳನದ ಇಡೀ ಸಮ್ಮೇಳನಕ್ಕೆ ಅವರೇ ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಅದು ಬಿಂಬಿಸಲ್ಪಟ್ಟಿದೆ ಹಿಂದಿನಿಂದಲೂ. ಹಾಗಾಗಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಅವ್ರು ಏನೇನು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ.
0: ಸೊ ನೀವು ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜಿಸಿದವರು, ನೀವು ಅದೆಷ್ಟೋ ಸಾಹಿತ್ಯ ಸಮ್ಮೇಳನಗಳಿಗೆ ಹೋದವರು ಕೂಡ, ಈಗ ಬೇರೆ ಜಿಲ್ಲೆ ಅಥವಾ ಇನ್ನೊಂದು ಕಡೆ ಆತಿದ್ರೆ ನೀವು ಅಲ್ಲಿಗೂ ಕೂಡ ಹೋಗಿ ಬಂದವರು. ಸೊ ಈ ಸಾಹಿತ್ಯ ಸಮ್ಮೇಳನ ಯಾವ ತರ ಸಂಭ್ರಮದಲ್ಲಿ ಈಗ ತಯಾರಿಗೊಂಡಿದೆ ಅಂತ?
1: ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ನೇರವಾಗಿ ನಾವು ತಯಾರಿಯಲ್ಲಿ ನಾವು ಭಾಗವಹಿಸುವಾಗಿಲ್ಲ, ಅಂದ್ರೆ ಭಾಗವಹಿಸೋದು ಸರಿಯಲ್ಲ, ಅವರು ವ್ಯವಸ್ಥೆ ಮಾಡ್ತಾರೆ, ಏನಾದ್ರೂ ಕೇಳಿದ್ರೆ ನಾವು ಹೇಳ್ತೇವೆ. ಈಗ ಅವ್ರು ಏನ್ ತಯಾರಿ ಮಾಡಿದ್ದಾರೆ ನಾವು ಮದುವಗನಾಗಿ ಹೋಗಿ ಏನು
0: ನಾಳೆ ನಿಮ್ಮ ದಿನ
1: ಏನ್ ಹೇಳಬೇಕು ಅದನ್ನು ಹೇಳೋದು ಬಿಟ್ರೆ, ಈ ತಯಾರಿಯ ವ್ಯವಸ್ಥೆ, ಅದರದ್ದು ಬೇರೆ ಬೇರೆ ಸಮಸ್ಯೆಗಳು, ಸಂಕಟಗಳು, ಸಂತೋಷಗಳು ಎಲ್ಲ ಅವರೇ
0: ಅನುಭವಿಸ್ಬೇಕು. ಓಕೆ, ಪ್ರತಿ ಸಲ ನೀವು ಅನುಭವಿಸ್ತಾ ಇದ್ರೆ ಅದನ್ನ ನೀವು ಅನುಭವಿಸಿ ಕಂಡವ್ರು
1: ಅದನ್ನು ನಮ್ಗೆ ಗೊತ್ತಿದೆ. ಹಾಗಾಗಿ ನಮ್ಗೆ ಅದು ದೊಡ್ಡ ಇದಂತ ಅನ್ಸುದಿಲ್ಲ, ಯಾಕಂದ್ರೆ ಅದು ಪ್ರತಿ ಸಮ್ಮೇಳನದಲ್ಲಿ ಆಗುವಂತದ್ದೇ. ನಿಮ್ಮ ಬಂಟಿಂಗ್ ಹಾಕೋರ್ದಿಂದ ಹಿಡಿದು ನಿಮ್ಮ ಫಲಕ ಹಾಕೋರಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡೋರು 100 ಕೈಗಳು ಇದರಲ್ಲಿ ಸೇರಿರ್ತವೆ. ಅದ್ರಲ್ಲಿ ನೀವು ಯಾರಿಗೆ ಕೃತಜ್ಞತೆ ಹೇಳೋದು, ಯಾರಿಗೆ ವಂದನೆ ಹೇಳೋದಂತ ಗೊತ್ತಾಗುದಿಲ್ಲ. ಅಷ್ಟು ಜನ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಒಂದಂದ್ರೆ ಅದು ಯಾರನ್ನೊಬ್ಬರನ್ನು ಬಿಂಬಿಸಿ ಇದನ್ನ ಕಾರ್ಯಕ್ರಮ ಮಾಡ್ತಾರೆ.
0: ಈಗ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅಲ್ಲಿ ಕೇಂಬಕ್ಕೆ ಬಪ್ಪರು, ವಿಷಯಗಳನ್ನ ತಿಳ್ಕೊಂಬಪ್ಪರು, ಪುಸ್ತಕಗಳನ್ನ ಕೊಂಡ್ಕೊಂಬಪ್ಪರು, ಮುಸ್ತಕದೊಳಗೆ ಒಂದಿಷ್ಟು ವಿಷಯಗಳನ್ನ ಹಾಕೊಂಬಪ್ಪರು, ಎಲ್ಲ ಎಲ್ಲರೂ ಒಂದೊಂದು ವಿಭಿನ್ನ ನಿರೀಕ್ಷೆಯಲ್ಲಿ ಬಪ್ಪರು ಇರ್ತಾರೆ. ಹಾಗೆ ಹೊಟ್ಟಿಗೆ ಹಾಕೊಂಬಪ್ಪರು ಇರ್ತಾರೆ. ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಕೂಡ ಇಂಪಾರ್ಟೆಂಟ್. ಸೊ ಅಲ್ಲಿ ಊಟ ಮಾರೆ ಅಂತ ಅದ್ರ ತಯಾರಿ ಅಂತಾರೆ ಗುದ್ದಿದ ನಿಮ್ಗೆ?
1: ಅಲ್ಲ, ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಉಪಹಾರ ಇರುವಂತದ್ದೇ. ಊಟ ಉಪಹಾರಕ್ಕೆ ಎಷ್ಟು ಜನ ಬಂದ್ರು ಜನರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿನ ನಮ್ಮ ವಿನಾಯಕ ಸಭಾಂಗಣದ ಮುಖ್ಯಸ್ಥರಾದ ರವಿರಾಜ್ ಉಪಾಧ್ಯರೆ ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮಾತ್ರ ಬರಬೇಕು, ಅದರಲ್ಲಿ ಭಾಗವಹಿಸಿದ ಅತಿಥಿಗಳು ಮಾತ್ರ ಬರಬೇಕಂತ, ಎಲ್ಲಾ ಸಾರ್ವಜನಿಕರಿಗೂ ಇದರಲ್ಲಿ ಬರಲಿಕ್ಕೆ ಅವಕಾಶ ಇದೆ.
0: ಕೇಳ್ರಲ್ಲ ಕೇಳುಗ್ರೆ, ಎಲ್ಲಾ ಸಾರ್ವಜನಿಕರಿಗೂ ಅವಕಾಶ ಇದೆ. ಇದು ನಾಳೆ ಅಂದ್ರೆ June 28 ಆಯ್ತಾರ, ಬೆಳಗತಿಂದ ಸಾಯಂಕಾಲ ತನಕ ಸಂಜೆ ಆಪಲರಿಗೆ ಈ ಕಾರ್ಯಕ್ರಮ ಇರುತ್ತೆ. ಈಗ ನನ್ ಕೇಮ್ ಸರ್, ಈ ಸಾಹಿತ್ಯ ಅಂತ ಬಂದಾಗ ಯಾರಿಗ ಮಾರೆ, ನಾನಾಗ ಫಸ್ಟ್ಗೆ ಸ್ಟಾರ್ಟ್ ಮಾಡಿದೆ. ಈಗಿನ ಆಟಿಟ್ಯೂಡ್ಗಳು ಹೆಂಗಿದೆ ಅಂತ ಕೇಳಿದ್ರೆ, ಮೊದಲೆಲ್ಲ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದೊಂದು ಎಷ್ಟು ದೊಡ್ಡ ವಿಷಯ, ಕಾಲೇಜುಗಳಲ್ಲಿ ಕಾಲೇಜು ಮಕ್ಕಳಲ್ಲಿ ಆ ಊರಿನವರಲ್ಲಿ ಒಂದು ದೊಡ್ಡ ಸಂಭ್ರಮ ಅದು. ಆದ್ರೆ ಆ ಸಂಭ್ರಮ, ಆ ಎಕ್ಸೈಟ್ಮೆಂಟ್ ಅಂತ ಎಂತ ಹೇಳ್ತಾರಲ್ಲ, ಅದು ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಿದೆ ಅಂತ ನಿಮ್ಗೂ, ಅಂದ್ರೆ ನೀವು ಅದೇ ಕ್ಷೇತ್ರದಲ್ಲಿ ದುಡ್ದವರು, ಅದೇ ಕ್ಷೇತ್ರದಲ್ಲಿ ಇದ್ದವರು, ಇವತ್ತಿಗೂ ಇರುವವರು, ನಿಮ್ಗೂ ಅನ್ಸುತ್ತಾ ಸರ್?
1: ಅನಿಸ್ತದೆ. ಯಾಕಂತ ಹೇಳಿದ್ರೆ, ಒಂದು ಅದಕ್ಕೆ ಹೇಳಲಿಕ್ಕೆ ಹೋದ್ರೆ ಬಹಳ ಉದಾಹರಣೆಗಳಿರ್ತವೆ. ಈಗ ಸರ್ಕಾರ ಈ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇತ್ತು. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ,
0: ಎಂತದೂ ಇಲ್ಲ,
1: ಎಲ್ಲ ದೇಣಿಗೆಯಿಂದಲೇ ಸಾಹಿತ್ಯ ಸಮ್ಮೇಳನ ನಡೆಸಬೇಕು. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಲಿ, ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗಲಿ, ಈ ಸಮ್ಮೇಳನ ನಡೆಸುವಾಗ ಈಗ ಯಾವಾಗ ನಡೆಸೋದು, ಅದರದ್ದು ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಎನ್ನುವ ವಿಚಾರದಲ್ಲೇ ತುಂಬಾ ಒಂದು ಶಕ್ತಿ ಹೋಗ್ತದೆ. ಮತ್ತೆ ಬೇರೆ ಬೇರೆ ಕಾಲೇಜ್ನವ್ರನ್ನ ಒಟ್ಟು ಮಾಡಲಿಕ್ಕೆ ಅಂತ ಹೇಳಿದ್ರೆ, ಕಾಲೇಜ್ನವ್ರದ್ದು ಈಗೇನಂತ ಹೇಳಿದ್ರೆ, ನಮ್ಗೆ ಸರ್ಕ್ಯುಲರ್ ಬಂದಿದೆ, ನಾವು ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗುವಂಗಿಲ್ಲ, ಮಕ್ಕಳನ್ನ ನಾವಾಗಿ ಬಿಡುವಂಗಿಲ್ಲ, ಅದಕ್ಕೆ ಅಂಥೇಳಿ ಎಲ್ಲ ಏನು ಸರ್ಕಾರದಿಂದ ಏನೋ ಒಂದು ಸುತ್ತೋಲೆ ಬಂದಿದೆ, ಅದನ್ನೇ ತೋರಿಸ್ತಾರೆ. ಮುಂಚೆ ಹೇಗಂತ ಹೇಳಿದ್ರೆ, ಸಾಹಿತ್ಯ ಸಮ್ಮೇಳನ ಅಂದ ಕೂಡಲೇ ಸಾಹಿತಿಗ ನಮ್ಮ ಶಿಕ್ಷಣಾಧಿಕಾರಿಗಳು ಕೆಲಸದ ದಿನಗಳಲ್ಲೇ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಿದ್ರು, ಬೇರೆ ದಿವಸಗಳೆಲ್ಲ ನಡೆಸ್ತಿದ್ರು. ಕೆಲಸದ ದಿನಗಳಲ್ಲಿ ನಡೆಸುವಾಗ ಶಿಕ್ಷಣಾಧಿಕಾರಿಗಳ ಒಂದು ಸುತ್ತೋಲೆ ಕಳಿಸ್ತಿದ್ರು, ನಿಮ್ಗೆ ಓಡಿ ಕೊಡ್ತೇವೆ, ರಜಾ ದಿನದ ಕೆಲಸದ ದಿನ ಅಂತ, ಕೆಲಸದ ದಿನ ರಜಾ ದಿನ ಅಂತ ಕೊಡ್ತೇವೆ, ನೀವೆಲ್ಲ ಶಿಕ್ಷಕರು ಭಾಗವಹಿಸಬೇಕು, ಒಂದೊಂದು ಶಾಲೆಯಲ್ಲಿ ಇಂತಿಷ್ಟು ಜನ ಭಾಗವಹಿಸಬೇಕು, ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾಡ್ತಿದ್ರು. ಈಗ ಯಾವುದೇ ಶಿಕ್ಷಣಾಧಿಕಾರಿ ಹತ್ರ ಕೇಳಿದ್ರೆ, ನಮ್ಗೆ ಮಕ್ಕಳನ್ನು ಕಳಿಸುವಂಗಿಲ್ಲ, ಶಿಕ್ಷಕರನ್ನು ಕಳಿಸುವಾಗಿಲ್ಲ ಅಂತಾರೆ. ಆಗ ಅದು ಈಗ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯೊಳಗೆ ಬರುತ್ತಿದ್ರೂ ಸಹ ಎಲ್ಲ ಹೆಚ್ಚಿನ ಶಾಲಾ ಮುಖ್ಯಸ್ಥರು ಈ ಒಂದು ಇದನ್ನ ನೆವನ್ನ
0: ಇಟ್ಟು ಬಿಡ್ತಾರೆ.
1: ಹಾಗಾಗಿ ಮಕ್ಕಳಿಗೆ ಉತ್ಸಾಹ ತುಂಬಿಸಬೇಕಾದವರು ಶಾಲಾ ಮುಖ್ಯಸ್ಥರು ಮತ್ತೆ ಶಾಲಾ ಶಿಕ್ಷಕರು. ಈಗ ನಾವು ಹೋಗಿ ಸಾಹಿತ್ಯ ಪರಿಷತ್ನವ್ರು ಹೋಗಿ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತಿದ್ರು, ಈಗ ಹಿಂದಿನ ಹಾಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ನಮ್ಗೆ ಪರ್ಮಿಷನ್ ಬೇಕು ಮಾಡ್ಲಿಕ್ಕೆಲ್ಲ, ನಮ್ಮ ಪಾಠಕ್ಕೆ ತೊಂದರೆ ಆಗ್ತದೆ, ಇಂಥದ್ದು ಸಮಸ್ಯೆನ ಎದುರಿಡ್ತಾರೆ. ಇದು ಮುಖ್ಯವಾಗಿ ಬಂದಂದೆ ಅಂತ ಹೇಳಿದ್ರೆ, ಈ ಕೆಲವು ಕಾರ್ಯಕ್ರಮಗಳಿಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗುದು, ಮೆರವಣಿಗೆ ಕರ್ಕೊಂಡು ಹೋಗುದು, ಬಿಸಿಲಲ್ಲಿ ನಿಲ್ಲಿಸೋದು ಅಂತದೆಲ್ಲ ಮಾಡ್ತಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ ಎಲ್ಲ ಬಂತು. ನೀವು ಮೆರವಣಿಗೆಗೆ ಮತ್ತೆ ಯಾವುದಕ್ಕೂ ಮಕ್ಕಳನ್ನು ಕಳಿಸ್ಬೇಡಿ, ಅದರ ಬದಲಿಗೆ ನೀವು ಯಾವ್ಯಾವ ಒಳ್ಳೆ ಕಾರ್ಯಕ್ರಮ ಇದೆ ಅದನ್ನ ಮಕ್ಕಳನ್ನ ಕಳಿಸುವಂತದ್ದು. ಈಗ ಸ್ಪರ್ಧೆ ಮಾಡ್ತೇವೆ ನಾವು, ನಮ್ಮ ಕುಂದ ಕನ್ನಡ ಭಾಷಾಭಿವೃದ್ಧಿ ವೇದಿಕೆಯಿಂದ ಕಳಿಸ್ತಾರೆ. ನಾವು ಸ್ಪರ್ಧೆ ಮಾಡಿದಾಗ ತುಂಬಾ ಮಕ್ಕಳು ಅವರಾಗೆ ಬಂದರು, 100-200 ಮಕ್ಕಳು ಬಂದರು. ಅದೇ ರೀತಿ ಮಕ್ಕಳಿಗೆ ಆಸಕ್ತಿ ಇರ್ತದೆ, ಆ ಮಕ್ಕಳಿಗೆ ಆಸಕ್ತಿ ಹುಟ್ಟಿಸುವಂತ ಶಿಕ್ಷಕರು ಅಥವಾ ಶಾಲಾ ವ್ಯವಸ್ಥೆ ಬೇಕಾಗ್ತದೆ.
0: ಸರ್, ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೀತು? ಇವತ್ತು ನೀವು ಅಕ್ಷರ ನಂಟಿನಿಂದನೇ ಬೆಳೆದವರು. ಯು ಎಸ್ ಶಣಾಯಿ ಅಂದ್ರೆ ಕುಂದಪ್ರಭಾ, ಕುಂದಪ್ರಭಾ ಅಂದ್ರೆ ಯು ಎಸ್ ಶಣಾಯಿ ಅವರ ಕನ್ನಡ ಬಗೆಗಿನ ಆ ಕಾಳಜಿ, ಕುಂದಪ್ರ ಕನ್ನಡ ಬಗೆಗಿನ ಅವರ ಆ ಕೆಲಸ, ಅದೆಲ್ಲ ಇವತ್ತು ಯು ಎಸ್ ಶಣಾಯಿ ಅಂದ್ರೆ ಒಂದು ಇಡೀ ನಮ್ಮ ಜನಮಾನಸದಲ್ಲಿ, ನಮ್ಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯ ಜನಮಾನಸದಲ್ಲಿ, ಓಹ್ ಅವರ ಭಾರಿ ಒಳ್ಳೆ ಜನ ಮರೆ, ತುಂಬಾ ಒಳ್ಳೆ ಕೆಲಸ ಮಾಡೋರು, ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದವರು. ನೀವೆಷ್ಟು ಅಕ್ಷರ ನಂಟನ್ನ ಬೆಳೆಸ್ಕೊಂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟವರು. ಸೊ ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೀತು ಸರ್, ಅದನ್ನ ಹೇಳಿ.
1: ನಾವು ಚಿಕ್ಕಂದಿಂದಲೇ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಶೇಷಗಿರಿ ಶೆಣೆ ಅಂತ, ತಾಯಿ ಶಾಂತಾಬಾಯಿ, ಇಬ್ಬರು ಸಹ ಈ ರೇಡಿಯೋ ಕೇಳುವಂಥದ್ದು, ಪತ್ರಿಕೆ ಓದುವಂಥದ್ರಲ್ಲೆಲ್ಲ ತುಂಬ ಆಸಕ್ತಿ ಇದ್ದವರೇ. ಹಾಗಾಗಿ ಪತ್ರಿಕೆಯಲ್ಲಿ ಪತ್ರಿಕೆ ಓದೋ ಬಗ್ಗೆ ನಮಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಣ್ಣ ವಸಂತ್ ಕುಮಾರ್ ಶೆಣೆ ಅಂತ, ಅವರಿಗೂ ಸಹ ಈ ಪತ್ರಿಕೆಯಲ್ಲಿ ಬಂದ ಸಾಧಕರ ವಿಷಯ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದು, ಮತ್ತೆ ಏನಾದರೂ ವಿಶೇಷ ಬಂದ್ರೆ ಅದನ್ನೆಲ್ಲ ಪತ್ರಿಕೆಯ ತುಂಡನ್ನು ಅಣಿಸ್ಕೊಂಡು ಇಟ್ಕೊಳ್ಳೋದಂತ ಮಾಡ್ತಿದ್ರು. ನಮ್ಮಲ್ಲಿ ಈ ಪುಟಾಣಿ ಪುಟ ಅಂತ ನವಭಾರತದಲ್ಲಿ ಆಗ ಬರ್ತಾ ಇತ್ತು. ಆಗ ನಮ್ಗೆಲ್ಲ ಹೇಳೋದು, ಪುಟಾಣಿ ಪುಟದಲ್ಲಿ ಏನಾದ್ರೂ ಕತೆ ಬರೆದು ಅದರಲ್ಲಿ ಬರ್ತದೆ ಅಂತ. ಆಗ ಅದಕ್ಕೆ ಒಂದು ಕತೆ ಬರೆದು ಸಣ್ಣ ಸಣ್ಣ ರಾಜ ರಾಣಿದ ಕತೆ ಬರೆದು ಕಳಿಸಿದ್ರೆ ಸುರೇಂದ್ರ ಶೆಣೆ ಅಂತ ಬರ್ತದೆ, ಬಂದ್ರೆ ನಮ್ಗೆ ಬಹಳ ಖುಷಿ ಅಂತ. ಹಾಗೆ ಸಣ್ಣದಿರುವಾಗಲೇ ಈ ಪತ್ರಿಕೆ ಓದಿನ ಅಭ್ಯಾಸ ಆಯ್ತು. ಆಮೇಲೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಗದು ನಾಟಕದಲ್ಲಿ ಅಭಿನಯಿಸೋದು, ಸಾಹಿತ್ಯ ಓದೋದೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು. ಹೈಸ್ಕೂಲಿ ಬಂದ ಮೇಲೆ ನಮ್ಮ ಶಿವಾನಂದ ಕಾರಂತರು, ಕೋಣಿ ಶಿವಾನಂದ ಕಾರಂತರು ಅಲ್ಲಿ ಪ್ರಾಧ್ಯಾಪಕರಾಗಿದ್ರು. ಅವರು ಈ ಭಿತ್ತಿ ಬರಹ ಅಂತ ಇರ್ತದಲ್ಲ
0: ಗೋಡೆ ಮೇಲೆ,
1: ಅದನ್ನ ಬರೆದು ನೀವು ಅದ್ರಲ್ಲಿ ಅಣಿಸ್ಲಿಕ್ಕೆ, ಚಿತ್ರ ಅಣಿಸ್ಲಿಕ್ಕೆ, ಮತ್ತೆ ಸಾಹಿತ್ಯ ಬರೆದದನ್ನ ಅಣಿಸ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ರು. ಕಡೆಗೆ ಅವರು ಕೈ ಬರೆದ ಪುಸ್ತಕ ಅಂತ ಮಾಡಿದ್ರು. ನಾವು ಕತೆ ಬರೆದು ಆ ಒಂದು ಪುಸ್ತಕದಲ್ಲಿ ಅದನ್ನ ಇದು ಪಿನ್ ಮಾಡ್ಕೊಂಡು ಅಣಿಸೋದು, ಎಲ್ಲ ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಓದು ಅಂತ. ಅದು ನಮ್ಗೆ ತುಂಬಾ ಬರೀಲಿಕ್ಕೊಂದು ತುಂಬಾ ಆಸಕ್ತಿ ಆಯ್ತು, ಕತೆ ಬರೀಲಿಕ್ಕೋ ಕವನ ಬರೀಲಿಕ್ಕೋ ಅಂತ. ಅಲ್ಲಿ ಮತ್ತೆ ನಮ್ಮಲ್ಲಿ ಕಾದಂಬರಿಗಾರ ವಿಠಲ್ ಶೆಣೆ ಅಂತಿದ್ರು, ಅವರು ಕನ್ನಡ ಪಂಡಿತ, ನಾವು ಸಂಸ್ಕೃತ ವಿದ್ಯಾರ್ಥಿಗಳು, ಆದ್ರೆ ಅವರ ಪಾಠದಲ್ಲಿ ಹೋಗಿ ಕೂತ್ಕೊಳ್ಳೋದು ಪಕ್ಕ, ಇಲ್ಲಿ ಪಾಠ ಇಲ್ದಿದ್ರೆ ಅವರು ಒಳ್ಳೊಳ್ಳೆ ಕಥೆಗಳನ್ನೆಲ್ಲ ಹೇಳ್ತಿದ್ರು, ತುಂಬಾ ಈ ಇಂಗ್ಲಿಷ್ ಇದ್ದ ಕಥೆಗಳನ್ನ ಎಲ್ಲ ಹೇಳ್ತಿದ್ರು. ಅದು ತುಂಬಾ ಖುಷಿ ಆಗ್ತಿತ್ತು. ಮತ್ತೆ ನಮ್ಮ ಸಂಸ್ಕೃತ ಪಂಡಿತರಾದ ರಾಮದಾಸ್ ಭಟ್ರು ಅಂತ ಹೇಳಿದವರು ಹಾಗೆ ಸಂಸ್ಕೃತದಲ್ಲಿ ಪೌರಾಣಿಕ ಕಥೆಗಳನ್ನೆಲ್ಲ ಸ್ವಾರಸ್ಯಕರವಾಗಿ ಹೇಳ್ತಿದ್ರು. ಮತ್ತೆ ನಮ್ಮ ಶಿವಾನಂದ ಕಾರಂತರು ಅವರು ಶೇಕ್ಸ್ಪಿಯರ್ ಅಭಿಮಾನಿ, ಶೇಕ್ಸ್ಪಿಯರ್ ಅವರು ಇಂಗ್ಲಿಷ್ ಪಾಠ ಮಾಡುವಂಥದ್ದು, ಶೇಕ್ಸ್ಪಿಯರ್ ಬಗ್ಗೆ ಅಷ್ಟು ಚೆನ್ನಾಗಿ ಆ ಕಾದಂಬರಿಗಳನ್ನ ಕಥೆಗಳನ್ನ ನಮ್ಗೆ ವಿವರಿಸ್ತಿದ್ರು. ಹಾಗಾಗಿ
0: ಸೊ ನಿಮ್ಗೆ ಜೂಲಿಯಸ್ ಸೀಸರ್, ಮ್ಯಾಕ್ಬೆತ್, ಟೆಂಪೆಸ್ಟ್ ಎಲ್ಲ ಗೊತ್ತು,
1: ಎಲ್ಲ ಸಾಹಿತ್ಯದ ಆಸಕ್ತಿ ಬಂತು. ಆಮೇಲೆ ಬಂಡ್ರಕಾಸ್ ಕಾಲೇಜಿಗೆ ಬಂದಾಗ ನಮ್ಮ ಎ ವಿ ನಾವಡರ್ ಇದ್ದಾರಲ್ಲ, ಅವರು ತುಂಬಾ ಸಾಹಿತ್ಯದ ಬಗ್ಗೆ, ಈ ಜನಪದ ಸಂಶೋಧನೆ ಬಗ್ಗೆ ತುಂಬಾ ಆಸಕ್ತಿ ಇದ್ದಾರೆ. ಅವ್ರ ವಿದ್ಯಾರ್ಥಿಗಳು ಯಾವ್ಯಾವ ಕ್ಲಾಸ್ ಅಲ್ಲಿ ಬೇಕಾದ್ರೆ, ನಾವು ವಿಜ್ಞಾನ ವಿದ್ಯಾರ್ಥಿಗಳು, ಅವರಲ್ಲಿರುವ ಸಾಹಿತ್ಯದ ಪ್ರತಿಭೆ ನೋಡಿ ಅವ್ರನ್ನೆಲ್ಲ ಕರೆಸ್ತಿದ್ರು. ಹಾಗೆ ಇಲ್ಲಿ ತಿಂಗಳಿಗೆ ಎರಡು ದರ್ಶನ ಅಂತ ಬರ್ತದೆ, ಭಿತ್ತಿ ಮ್ಯಾಗಝಿನ್ ಇತ್ತು, ಅದರೊಟ್ಟಿಗೆ ಎರಡು ತಿಂಗಳಿಗೆ ಒಂದು ದರ್ಶನ ಅಂತ ಪುಸ್ತಕ ಮಾಡ್ತಿದ್ರು. ಅದರಲ್ಲಿ ನಮ್ಗೆ ಕವನ ಕಥೆ ಬರ್ಲಿಕ್ಕೆ ಅವಕಾಶ ಸಿಗ್ತಿತ್ತು. ಇಡೀ ವರ್ಷದಲ್ಲಿ 4 ಬಾರಿ ಅದು ಬರ್ತದೆ, ಮತ್ತು ವಾರ್ಷಿಕ ಸಂಚಿಕೆ ಬರ್ತದೆ, ಅದರಲ್ಲಿ ಕವನ ಕಥೆ ಬರೀಲಿಕ್ಕೆ, ಕವಿಗೋಷ್ಠಿ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಆ ಒಂದು ಸಾಹಿತ್ಯದ ಆಸಕ್ತಿ ಬೆಳೀತು,
0: ಬೆಳೀತಾ ಹೋಯ್ತು.
1: ಆಮೇಲೆ ಕಾಲೇಜ್ ಆಗಿ ಒಂದು ವರ್ಷ ಆದ ಕೂಡಲೇ ನನಗೆ ನವಭಾರತದಲ್ಲಿ ಬಾತ್ಮಿದಾರನಾಗ್ಲಿಕ್ಕೆ ಅವಕಾಶ ಸಿಕ್ತು.
0: ಚಾನ್ಸ್ ಅಲ್ಲ ಸರ್, ನೀವು ಸಣ್ಣಕಿ ಪದವಿ ಓದ್ತಿದ್ದು ಅದೇ ಪೇಪರ್ ಅಲ್ಲ
1: ಅದು. ಹಾಗಾಗಿ ನನಗೆ ಪತ್ರಿಕೋದ್ಯಮ ಸಾಹಿತ್ಯ ಇದರಲ್ಲಿ ಆಸಕ್ತಿ ಬೆಳೀತು.
0: ಮತ್ತೆ ನೀವು ಕುಂದಪ್ರಭ ಅನ್ನೋ ಒಂದು ಟ್ಯಾಬ್ಲಾಯ್ಡ್ ಅನ್ನ ಆರಂಭಿಸೋಕೆ ಡಿಸೈಡ್ ಮಾಡ್ತೀರಿ, ಅದ್ ಯಾವ ಧೈರ್ಯದ ಮೇಲೆ ಅಂತ?
1: 10 ವರ್ಷ ನಾನು ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಮುಂಗಾರಲ್ಲಿ ಪತ್ರಿಕೆ ಆದ್ಮೇಲೆ ನಮ್ಮ ರಘುರಾಮ್ ಶೆಟ್ಟರ್ ಮುಂಚಿಂದ ನಮ್ಮ ಊರಿನವರೇ, ನಮ್ಗೆ ತುಂಬಾ ಆಪ್ತರು ಮತ್ತು ಪರಿಚಯದವರು, ಅವರ ಒಟ್ಟಿಗೆ ಸೇವೆ ಸಲ್ಲಿಸ್ತಿದ್ದೆ. ಆದ್ರೆ ಮುಂಗಾರು ಬೇರೆ ಬೇರೆ ಕಾರಣಗಳಿಂದ ನಿಲ್ತದೆ ಅಂತ ಗೊತ್ತಾದ ಕೂಡಲೇ ನಮ್ಮ ಹಿತೇಶಿಗಳು ತುಂಬಾ ಜನ ಹೇಳಿದ್ರು, ಕುಂದಾಪುರದಲ್ಲಿ ಒಂದು ಪೇಪರ್ ಇಲ್ಲ ಮಾರ್ರೆ, ಎಲ್ಲ ಕಡೆ ತೀರ್ಥಹಳ್ಳಿ ಮೈಸೂರು ಎಲ್ಲ ಕಡೆ ಉಂಟು, ಇಲ್ಲೊಂದು ಮಾಡ್ಲಕ್ಕಲ್ಲ ಅಂತ. ಹಾಗೆ ಈ ವೆಬ್ಸೈಟ್ ಸಿಸ್ಟಮ್ ಮತ್ತು ಡಿಟಿಪಿ ಸಿಸ್ಟಮ್ ಬಂತು, ನಮ್ಮ ದಿಗಂತ ಮುದ್ರಣದಲ್ಲಿ ಬಂತು. ಆಗ ದಿಗಂತ ಮುದ್ರಣದ ನಮ್ಮ ಅರವಿಂದ ಬಿಜೂರಂತ ಕುಂದಾಪುರದವ್ರೆ, ಅವ್ರ ಹತ್ರ ಕೇಳಿದೆ, ನಾವೊಂದು ಮಾಡಿಕೊಟ್ರೆ ಮಾಡಬಹುದಂತ. ಮಾಡಬಹುದು, ಎಷ್ಟು ಖರ್ಚು ಬೀಳ್ತದೆ? ವಾರಕ್ಕೆ ಇಂತಿಷ್ಟು ಖರ್ಚು ಬೀಳ್ತದೆ, ಹಾಗಾಗಿ ಇಂತಿಷ್ಟು ಖರ್ಚಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಒಂದು ಪೇಪರ್ ತರಬಹುದು ಅಂತ ಹಾಗೆ ಬಂತು. ಹಾಗೆ ದುಡ್ಡಿದ್ದು ಮಾಡಿದ್ದಲ್ಲ, ನಮ್ಮ ಲೆಕ್ಕ ಹಾಗೆ, ಒಂದ್ ತಿಂಗಳಿಗೆ 2,000, ವಾರಕ್ಕೆ 2,000 ಬರ್ತಿದ್ರೆ 2,000ಕ್ಕೆ ಸಮರಿಯಾದ ವ್ಯವಸ್ಥೆ ಆದ್ರೆ ಹಾಗೆ ಅದು ಆ ರೀತಿ ಮಾಡಿ ಅದು ತುಂಬಾ ನಮ್ಗೆ 10 ವರ್ಷದ ಜನಸಂಪರ್ಕ ತುಂಬಾ ಇದ್ದುದ್ರಿಂದ ಪತ್ರಿಕೆ ನಮ್ಗೆ ಚಂದಾದಾರ ಮಾಡ್ಲಿಕ್ಕೆ ಏನ್ ತೊಂದರೆ ಆಗಲಿಲ್ಲ, ಹಾಗೆ ಬೆಳೀತಾ ಬಂತು. ಆಮೇಲೆ ಬರೀ ಕುಂದಪ್ರಭ ಪೇಪರ್ ಮಾಡೋದಕ್ಕಿಂತ ನಮ್ ಮುಂಚಿಂದು ಸಾಹಿತ್ಯಕ ಆಸಕ್ತಿ, ನಾನು ಶಿವಾನಂದ ಕಾರಂತ, ರಮಾನಂದ ಕಾಮತ್, ಧನಕೀರ್ತಿ ಅಜಿಲ್ರು, ನಮ್ದು ಜಯವಂತ ಪೇ ಅವ್ರು, ನಮ್ದೊಂದು ಟೀಮ್ ಇದೆ, ಒಂದು 15 ಜನರದ್ದು. ಯಾವಾಗಲೂ ವಾಯುವ್ಯಾರಕ್ಕೆ ಸಂಜೆ ಹೋದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡೋದು, ಏನಾದ್ರೂ ಕಾರ್ಯಕ್ರಮ ಮಾಡಬೇಕಂತ. ಹಾಗೆ ಬೇರೆ ಬೇರೆ ಸಾಹಿತ್ಯ ಕಾರ್ಯಕ್ರಮ, ಸಾಹಿತ್ಯ ಸಪ್ತಾಹ, ಕನ್ನಡ ಡಿಂಡಿಮ ಪುಸ್ತಕೋತ್ಸವ, ಗಾಂಧಿ ಮೈದಾನದಲ್ಲಿ 10 ದಿನದ ಉತ್ಸವ, ಒಂದು ಪಂಚಗಂಗಾಳು 20 ದಿನದ ಉತ್ಸವ. ಹಾಗಾಗಿ ನಮ್ಗದೊಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಇವರಿಗೆ ಮಾಡೋದೊಂದು ಅಭ್ಯಾಸ ಆಯ್ತು. ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸಪ್ತಾಹ ಅಂತ ಸಾಹಿತ್ಯದ ಬಗ್ಗೆ ಬರೆಯೋದು, ಕತೆ ಬರೆಯೋದು ಬಗ್ಗೆ ಮಾಡ್ತಾ ಇದ್ದು, ಅದು ಅದು ನಮ್ಮ ಯಾವುದು ಚಟುವಟಿಕೆಯಲ್ಲೇ ಒಂದು ಸಾಹಿತ್ಯ ಸಮ್ಮೇಳನದ ಸಾಹಿತ್ಯದ ಕಾರ್ಯಕ್ರಮ ಆಯ್ತು. ಆಮೇಲೆ ಎಲ್ಲ ಬರಹಗಾರನ ಒಗ್ಗಟ್ಟು ಮಾಡಿ ನಾವು ಬರಹಗಾರ ಸಮ್ಮೇಳನ ಅಂತ ಮಾಡ್ತಾ ಇತ್ತು, ಒಂದು 4-5 ಬಾರಿ ಮಾಡಿದ್ದೇವೆ. ತಾಲೂಕಿನ ಎಲ್ಲಾ ಬರಹಗಾರ ಒಂದು ಕಡೆ ಸೇರುವಂತದ್ದು, 250 ಬರಹಗಾರ ಇದೆ, ಅದೊಂದು ತುಂಬಾ ಯಶಸ್ವಿ ಆಯ್ತು. ಕಡೆಗೆ ಈ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಒಂದು ಜೀವನ ಮೌಲ್ಯದ ಒಂದು ವಿಚಾರ ತಿಳಿಸಬೇಕಂತ ನಮ್ಮ ಸುಪ್ರೀಂ ಪ್ರೊಫೆಸರ್ ನಾಗೇಂದ್ರ ಅಂತಿದ್ರು, ಅವರು ತುಂಬಾ ಆಸಕ್ತಿ ಇದರಲ್ಲಿ. ನೀವು ಮಕ್ಕಳಿಗೆ ವಿವೇಕಾನಂದರು, ಅವರು ವಿವೇಕಾನಂದರ ಅಭಿಮಾನಿ, ಆ ವಿವೇಕಾನಂದರ ವಿಚಾರಗಳನ್ನೆಲ್ಲ ಹೇಳಬೇಕು ಹೀಗೆ ಅಂತ. ಕಡೆ ನಾ ಆಲೋಚನೆ ಮಾಡಿದಾಗ ಒಂದು ನುಡಿ ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡುವ, ಶಾಲೆ ಶಾಲೆಗೆ ಹೋಗಿ ಒಂದೊಂದು ದಿವಸ ಒಬ್ಬೊಬ್ರು ಒಂದೊಂದು ಶಾಲೆಗೆ ಹೋಗಿ ಒಳ್ಳೆಯ ಒಬ್ಬ ಸಂಪನ್ಮೂಲ ವ್ಯಕ್ತಿ ಒಂದು ಪಾಠ ಮಾಡುವಂತ, ಅದು ತುಂಬಾ ವರ್ಷ ನಾವು ನಿರಂತರವಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಗೋಪಾಲಕೃಷ್ಣ ಪೈಗಳು, ನಮ್ಮ ವಸುಧೇಂದ್ರ, ಆಮೇಲೆ ಡಾಕ್ಟರ್ ರಾಜಾರಾಮ್, ನಮ್ಮ ಸಂಸ್ಕೃತದ ಸುರೇಶ್ ಆಚಾರ್ಯ, ಆಮೇಲೆ ಜಾನಕಿ ಸುಂದರೇಶ್, ತುಂಬಾ ಜನ ನಮ್ಮಲ್ಲಿ ಬಂದು, ನಮ್ಮ ಉದಯವಾಣಿಯ ಗುರುರಾಜ್ ಅವರು ಬಂದು ಆ ಕಾರ್ಯಕ್ರಮಕ್ಕೆ ನಮ್ಗೆ ಬೆಂಬಲಿಗಾಗಿ ನಿಂತರು. ಮತ್ತು ಉತ್ತರ ಕನ್ನಡದ ವಿಷ್ಣು ನಾಯ್ಕರು ತುಂಬಾ ಜನ ಬಂದರು. ಅದು ಏನಾಯ್ತು, ಆ ಒಳ್ಳೆಯ ಒಂದು ಕಾರ್ಯಕ್ರಮ ಆಯ್ತು ಎಲ್ಲ ಶಾಲೆಗಳಲ್ಲಿ. ಹೀಗೆ ನಿರಂತರವಾಗಿ ಇದನ್ನು ಮಾಡ್ತಿತ್ತು. ಮಧ್ಯ ನಮ್ಮ ಕೊರೋನಾ ಎಲ್ಲ ಬಂದ್ಮೇಲೆ ಅದೆಲ್ಲ ಸ್ವಲ್ಪ ನಿಂತೋಯ್ತು. ಆದ್ರೆ ಆ ನುಡಿ ಬೆಳಕು ಎನ್ನುವಂಥದ್ದು ಒಂದು ಯಾರು ಮರೆಯಲಾರದ ಒಂದು ಕನ್ಸೆಪ್ಟ್.
0: ಸೊ ಈ ಸಮ್ಮೇಳನಕ್ಕೆ ಹೆಸರು ಕೊಡೋಕೆ ಅದೇ ಕಾರಣವಾ ಹೆಂಗೆ?
1: ಸಮ್ಮೇಳನ ತುಂಬಾ ರೀತಿಯ ಕಾರ್ಯಕ್ರಮ ಎಲ್ಲ ಮಾಡಿದ ಆಲೋಚನೆ ಮಾಡಿದ್ರು ಅವರು. ಕಡೆ ನಮ್ಮ ನುಡಿ ಬೆಳಕು ಪುಸ್ತಕ ನೋಡಿ ಇದು ಅದಕ್ಕೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಸಾಹಿತ್ಯಕ್ಕೆ ಅದು ಸಂಬಂಧ ಇದೆ ಅಂತ ಅದನ್ನ ಹಾಕಿ.
0: ನೀವು ಇದರೊಟ್ಟಿಗೆ ಕೆಲವು ಪುಸ್ತಕನೂ ಬರೆದ್ರಿ ಸರ್ ನೀವು, ಸೊ ಆ ಪುಸ್ತಕಗಳ ಬಗ್ಗೆ ಹೇಳಕ್ಕ?
1: ನಾವು ಬರೆದಕ್ಕಿಂತ ಪ್ರಕಟ ಮಾಡಿ ಜಾಸ್ತಿ. ನಮ್ಮವರು ಯಾರ್ಯಾರು ನಮ್ಮಲ್ಲಿ ಕುಂದಪುರದಲ್ಲಿ ಬರೀತಾರೆ ಅವರ ವಿಷಯಗಳನ್ನ ತುಂಬಾ ಜನರದ್ದು ಪ್ರಕಟ ಮಾಡಿದ್ದೇವೆ. ಅದು ಅಪ್ಪಣ್ಣಗಡಿ ಇರಬಹುದು, ಅನಿತ್ ಕುಮಾರ್ ಶೆಟ್ಟರ್ದು ಇರಬಹುದು, ಆಮೇಲೆ ನಮ್ಮ ಇವರದ್ದು ಶಿವಾನಂದ ಕಾರಂತರದ್ದು ಇರಬಹುದು, ತುಂಬಾ ಮಂದಿ ಅದರಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ ಅವರ ಮಾಡಿದ್ದೇವೆ. ನನ್ನದು ಆಗಿ ನಾನು ಕತೆ ಸುಮಾರು ಒಂದು 20-25 ಕತೆ ಬರೆದಿದ್ದೆ. ಅದು ನನ್ನ ಕತೆಯಲ್ಲಿ ಒಂದು 2 ಕಥಾ ಸಂಗ್ರಹ ಮಾತ್ರ ಮಾಡಿದ್ದು, ಒಂದು ಮೆಡ್ರಾಸ್ ಟೀ ಹೌಸ್, ಮತ್ತೊಂದು ತೌಡ ಅಂತ. ಆಮೇಲೆ ನಮ್ಗೆ ಏನನ್ಸ್ತು, ಈ ಸಾಹಿತ್ಯದ ಪುಸ್ತಕಗಳಿಗಿಂತ ಜನರಿಗೆ ತಿಳುವಳಿಕೆ ನೀಡುವ ಪುಸ್ತಕ ಮಾಡಿದ್ರೆ ಒಳ್ಳೇದಂತ ಹೇಳಿ ಕುಂದಾಪುರ 101 ಗ್ರಾಮ ಅಂತ ಒಂದು ಪುಸ್ತಕ ಮಾಡಿತ್ತು. ಅಂದ್ರೆ ಇಡೀ ನಮ್ಮ ಕುಂದಾಪುರ ತಾಲೂಕಿನ ಗ್ರಾಮಗಳ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ನಮ್ಮ ಗ್ರಾಮಕ್ಕೆ ಯಾಕೆ ಹೆಸರು ಬಂತು, ಎಷ್ಟು ಜನ ಇದ್ದಾರೆ, ಈ ದೇವಾಲಯ ಯಾಕಾಯ್ತು, ಎಷ್ಟು ಹಿಂದೆ ಆಯಿತು, ಮತ್ತೆ ನಮ್ಮಲ್ಲಿರೋ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ರು, ಕಥೆಗಾರ ಯಾರಿದ್ರು ಗೊತ್ತಿಲ್ಲ. ಅದಕ್ಕಾಗಿ ನಾವು ಪ್ರತಿ ಗ್ರಾಮದ ಒಂದು ಇತಿಹಾಸವನ್ನು ಸಂಗ್ರಹ ಮಾಡಿ, ಹೆಚ್ಚಿನ ಗ್ರಾಮ ಪಂಚಾಯತಲ್ಲೂ ಇತಿಹಾಸ ಇಲ್ಲ, ಆದ್ರೂ ನಾವು ಅದನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡುತ್ತೇವೆ. ಆಮೇಲೆ ಪಂಚಗಂಗಾವಳಿ ಬಗ್ಗೆ ನಮ್ಮ ಪರಿಸರದಲ್ಲಿ, ಇಡೀ ನಮ್ಮ ಪ್ರಪಂಚದಲ್ಲಿ ನೈಲ್ ನದಿ ಬಿಟ್ಟರೆ ಆ ರೀತಿಯ ಒಂದು ಇದಿರುವಂಥದ್ದು, ನಡೆ ಇರುವಂಥದ್ದು ನಮ್ಮ ಪಂಚಗಂಗಾವಳಿ ಮಾತ್ರ ಕುಂದಾಪುರದ್ದು. ಅದು ಬಹಳ ಒಂದು ವಿದೇಶಿಗರು ಸಹ ಮೆಚ್ಚಿದ ಒಂದು ನದಿ ಅದು.
0: ಸೊ ಪಂಚಗಂಗಾವಳಿ ಅಂದ್ರೆ ಎಂತೆಲ್ಲ ಬರ್ತದೆ ಸರ್? ಅದನ್ನ
1: ಪಂಚಗಂಗಾವಳಿ ಅಂದ್ರೆ 5 ನದಿಗಳು ಬರ್ತವೆ. ನಿಮ್ಮ ಕೊಲ್ಲೂರಿನಿಂದ ಸೌಪರ್ಣಿಕ ಮತ್ತು ಖೇಟ ಅಂತ 2 ನದಿಗಳು. ಆಮೇಲೆ ನಿಮ್ಮ ಹೆಮ್ಮಾಡಿಯಿಂದ ಮುಂದೆ ಹೋದ್ರೆ ಮಲೆನಾಡಿಯಿಂದ ಬರುವಂತದ್ದು ಚಕ್ರ ಅಂತ ನದಿ ಬರ್ತದೆ. ಕಡೆಗೆ ನಿಮ್ಮ ಕಮಲಶೈಲಿ ಹತ್ರ ಕುಬ್ಜ ಅಂತ ನದಿ ಬರ್ತದೆ. ಸಿದ್ದಾಪುರ ಹತ್ರ ಹೋದ್ರೆ ವಾರಾಹಿ ಅಂತ ನದಿ ಬರ್ತದೆ. 5 ನದಿಗಳು ಹರಿದುಕೊಂಡು ಬರ್ತವೆ. ಅದು ಪುಣ್ಯ ನದಿಗಳಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, 2000 ಗಿಡಮೂಲಿಕೆ ಸಸ್ಯಗಳು ಆ ನದಿಯ ತಟದಲ್ಲಿ ಇರ್ತವೆ. ಆ 5 ನದಿಗಳು ಕುಂದಾಪುರದ ಹತ್ರ ಬಂದು ಕೂಡಲೇ ಇಲ್ಲಿ ಒಂದಾಗಿ ಅರಬ್ಬಿ ಸಮುದ್ರ ಸೇರ್ತದೆ. ಆ ಒಂದು ಮಲೆನಾಡಿಂದ ಪೂರ್ವದಿಂದ ಹರಿದು ಉತ್ತರಕ್ಕೆ ಹೋಗಿ ಪುನಃ ನಮ್ಮ ದಕ್ಷಿಣಕ್ಕೆ ಬಂದು ಆಮೇಲೆ ಪಶ್ಚಿಮಕ್ಕೆ ಹೋಗುವಂಥದ್ದು. ಇಂಥ ಒಂದು ನಡೆ ಎಲ್ಲೂ ಇಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ವಸಂತ ಮಾಧವ ಕೊಡಂಚಂತ ಅದ್ರ ಬಗ್ಗೆ ಪುಸ್ತಕ ಬರೆದವರು, ಅವರು ತುಂಬಾ ಜನ ರೆಫರೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ವಿದೇಶಿ ರೆಫರೆನ್ಸ್ ಗಳು ಜಾಸ್ತಿ. ಈ ನದಿ ಅಷ್ಟು ಬಹಳ ಪ್ರಾಮುಖ್ಯವಾದಂತ ಅದ್ರ ಬಗ್ಗೆ ನಮ್ಮವ್ರಿಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು 3 ತಿಂಗಳ ಅಭಿಯಾನ ಮಾಡಿ ಶಾಲೆ ಶಾಲೆಗೆ ಹೋಗಿ ಊರೂರಿಗೆ ಹೋಗಿ ಅದ್ರ ಬಗ್ಗೆ ತಿಳಿಸಿ, ಇಡೀ ಪಂಚಗಂಗಾಳಿ ನದಿ ತೀರದಲ್ಲಿ ಒಳ್ಳೊಳ್ಳೆಯ ನಮ್ಮ ಇದು ದೇವಸ್ಥಾನಗಳ ಸ್ಥಾಪನೆ ಆಗಿದೆ. ನೀವು ಕಮಲಶೈಲೆ ತಗೊಳ್ಳಿ, ಕೊಲ್ಲೂರು ತಗೊಳ್ಳಿ, ಮಾರಸ್ವಾಮಿದು, ವರಸ್ವಾಮಿ ತಗೊಳ್ಳಿ, ನಮ್ಮ ಬಸವರನ್ನ ದೇವಸ್ಥಾನ ತಗೊಳ್ಳಿ, ಶಂಕರನಾರಾಯಣ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳು ಪಂಚನದಿ ತೀರದಲ್ಲಿ ಇವೆ. ಅಂದ್ರೆ ಆ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಪ್ರದೇಶ, ಅದು ಜನರಿಗೆ ಗೊತ್ತಾಗಬೇಕಂತ ಹೇಳಿ ನಾವು ಪಂಚಗಂಗಾಳಿ ಒಂದು ಅಭಿಯಾನ ಅದರ ಬಗ್ಗೆ ಪುಸ್ತಕ ಹಾಗೆ ಮಾಡಿದ್ದಷ್ಟು.
0: ಒಳ್ಳೇದಾಯ್ ಸರ್, ತುಂಬಾ ನಾನು ಇದನ್ನ ಕೇಳ್ಕೊಂಡ್ ಮಾಡಿದ್ದೆ. ಅದೇನು ಪಂಚಗಂಗಾವಳಿ ಅಭಿಯಾನವೇ ಅಂತ ಮಾಡದಂತ ಇವತ್ತು ಅರ್ಥ ಆಯ್ತು.
1: ಇವತ್ತು ನಿನ್ನೆ ಇಂಟ್ಯಾಕ್ ಅಂತ ಬೆಂಗಳೂರಿನ ನಮ್ಮ ದೆಹಲಿಯ ಒಂದು ಸಂಸ್ಥೆ ಬಂದು ನಮ್ಮ ಬಂಡಕಾಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರು 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ, ನೀವು ಅದು ಸರ್ವೆ ಮಾಡಿ ಅದ್ರ ಬಗ್ಗೆ ಪ್ರಾಜೆಕ್ಟ್ ಕೊಡ್ಬೇಕಂತ ಹೇಳಿದ್ರು. ಅವರು ಸಹ ಇಲ್ಲಿ ಬಂದು ಅದ್ರ ಬಗ್ಗೆ ಆಸಕ್ತಿ ವಹಿಸಿ, ಯಾಕೆ ನಿಮ್ಮ ವಿಶ್ವವಿದ್ಯಾಲಯಗಳು ಇದ್ರ ಬಗ್ಗೆ ಕೆಲಸ ಮಾಡಲಿಲ್ಲ, ಸರ್ಕಾರ ಯಾಕೆ ಕೆಲಸ ಮಾಡಲಿಲ್ಲ ಅಂತ ನಮ್ಮ ಹತ್ರ ಪ್ರಶ್ನೆ ಮಾಡಿದ್ರು. ಅಂದ್ರೆ ಅಂತ ಒಂದು ಮಹತ್ವ ಪಂಚಗಂಗಾವಳಿಗಿದೆ
0: ಇದೆ ಅಂತ ಹೇಳಿ. ನಿಲ್ಲೊಂದು ಡೌಟ್ ಇದೆ ಸರ್, ನಿಮ್ಮ ಹೆಸರು ಯು ಸುರೇಂದ್ರ ಶೆಣೈ ಗಂಗೊಳ್ಳಿ, ನಾವು ಯು ಎಸ್ ಶೆಣೈ ಅಂತ ಪ್ರೀತಿಯಿಂದ ಕರೆಯೋದು. ಈ ಯು ಅಂದ್ರೆ ಉಪ್ಪುಂದವ
1: ಉಪ್ಪಿನ ಕುದುರು,
0: ಉಪ್ಪಿನ ಕುದುರು, ಉಪ್ಪಿನ ಕುದುರು ನೀವು ಗಂಗೊಳ್ಳಿ ಅಂತ.
1: ನಮ್ಮ ತಂದೆ ಮನೆ ಉಪ್ಪಿನ ಕುದುರು, ತಂದೆ ಉಪ್ಪಿನ ಕುದುರು ಶೇಷಗಿರಿ ಶೆಣೈ ಅಂತ ಹಾಕಿದ್ರೆ ನಾವು ಅದನ್ನ ಯು ಅಂತ ಹಾಕ್ತಾ ಇತ್ತು. ಕೆಲವರು ಯು ಅಂದ್ರೆ ಅಂತ ಕೇಳುದು, ನಾವು ಯು ಅಂತ ಅಂತ ಕೇಳಿದ ಕೂಡಲೇ ಅದನ್ನ ಕೆಲವು ನಮ್ಮ ಆಧಾರ್ ಕಾರ್ಡ್ ಅಂತದ್ರೆಲ್ಲ ಮಾಡುವಾಗ ಅವರದ್ದು ಇಡೀ ಫುಲ್ ಹೆಸರು ಕೊಡ್ಬೇಕಂತ ಹೇಳಿದಾಗ ಉಪ್ಪಿನ ಕುದುರು ಸುರೇಂದ್ರ ಶೆಣೈ ಅಂತ ಹಾಕು. ಪಾನ್ ಕಾರ್ಡ್ ಎಲ್ಲ ಹಂಗೆ ಇದೆ.
0: ಸೊ ಗಂಗೊಳ್ಳಿ ನೀವು ಮತ್ತೆ ಅಲ್ಲಿಗೆ ಶಿಫ್ಟ್ ಅಲ್ಲ?
1: ಗಂಗೊಳ್ಳಿ ಇಲ್ಲ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಗಂಗೊಳ್ಳಿ. ತಂದೆ ಮನೆ ಉಪ್ಪಿನ ಕುದ್ರ ಆದ್ರು ತಂದೆ ಹೋಟ್ಲು ಮಾಡಿದ್ದು ಗಂಗೊಳ್ಳಿಯಲ್ಲಿ, ಮದುವೆ ಆದದ್ದು ಗಂಗೊಳ್ಳಿಯಲ್ಲಿ ಇದ್ದಾಗಲೇ, ಆಮೇಲೆ ನಾವೆಲ್ಲ ಹುಟ್ಟಿದ್ದು ಗಂಗೊಳ್ಳಿಯಲ್ಲಿ.
0: ಗಂಗೊಳ್ಳಿಯಲ್ಲೇ
1: ಗಣೇಶೋತ್ಸವ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮುಖ್ಯ ಉಪ್ಪಿನ ಕುದ್ರಲ್ಲಿ ಆಗ್ತದೆ. ಮತ್ತೆ ನಮ್ಮ ಕೋಟೇಶ್ವರದ ಗೋಪಾಡಿಯಲ್ಲಿ ನಾವು ಗಂಗೊಳ್ಳಿ ನಮ್ಮ ಹುಟ್ಟಿದವರಾದ್ರೆ ತಾಯಿ ಮನೆ ಕೋಟೇಶ್ವರದ ಗೋಪಾಡಿ. ನಾನು ಹೆಚ್ಚಿನ ನಮ್ಮ ನಂತರದ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಉಳಿದದ್ದೇ ಕೋಟೇಶ್ವರದಲ್ಲಿ. ಕೋಟೇಶ್ವರ ನಮ್ಮ ಒಂದು ರೀತಿ ಜೀವನ ಮೌಲ್ಯ ಕಲಿಸಿದ ಒಂದು ಸ್ಥಳ ಅದು, ನಮ್ಮ ಗೋಪಾಡಿ ಅಜ್ಜಿ ಮನೆ.
0: ಈಗ ಇಪ್ಪದು ಕೂಡ ಅಲ್ಲೇ ಹತ್ರವೇ ಕುಂಭಾಶಿಯಲ್ಲಿ.
1: ಕುಂಭಾಶಿಯಲ್ಲಿದ್ದೆ.
0: ಈಗ ನೀವು ಗಂಗಾವಳಿಯೇ ಗಂಗೊಳ್ಳಿ ಅದ್ದ?
1: ಗಂಗಾವಳಿಯನ್ನ ಗಂಗೊಳ್ಳಿ ಅಂತ ಕರೆದು ಕರೆದು ಅದು ಗಂಗೊಳ್ಳಿ ಅಂತ ಆಗಿದ್ದು. ನಿಜವಾಗಿಲ್ಲ ಅದಕ್ಕೆ ಹೆಸರು ಗಂಗಾವಳಿ, ಅದು ಆ ಊರಿಗೆ ಗಂಗೊಳ್ಳಿ ಅಂತ ಹೆಸರು ಬಂತು. ಅಂದ್ರೆ ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಬ್ರಿಟಿಷರು ಡಚ್ಚರು ಅವರೆಲ್ಲ ಅಲ್ಲಿ ನಮ್ಮ ವ್ಯವಹಾರ ಮಾಡ್ತಿದ್ರು, ನಮ್ಮ ವ್ಯವಹಾರ ಅವರು ವಹಿಸ್ಕೊಳ್ತಿದ್ರು, ಎಲ್ಲ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಆ ಹೆಸರಿಗೆ ಗಂಗಾವಳಿ ಗಂಗೊಳ್ಳಿ ಅಂತ ಬಂತು.
0: ಆಯ್ಲಿ ಸರ್, ಸೊ ಇವತ್ತಾದ್ರೂ ನಿಮ್ಮನ್ನು ಕರೆದು ನಾನು ಮಾತಾಡ್ಸೋಕಾಯ್ತಾ, ಆ ಖುಷಿ ನನಗೆ. ಯಾಕೆಂದ್ರೆ ಕೇಳುಗರೆ ನಾನು ಯಾವಾಗ್ಲೂ ಅಂದ್ಕೊಳ್ಳೋದು ನಿಸ್ಪೃಹ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿತ್ವವೇ ಹಂಗೆ ಇದೆ. ಮತ್ತೆ ಯಾರೇ ಬರುವರು, ಯಾರೇ ಯಾವ್ದಕ್ಕಾದ್ರೂ ಒಳ್ಳೇದ ಕೆಲಸ ಮಾಡೋರಿದ್ರೆ ಶೆಣೈ ಸರ್ ಅವರು ಅವ್ರನ್ನ ಕರೆದು ಬೆನ್ತಟ್ಟಿ ಪ್ರೋತ್ಸಾಹ ಕೊಡೋದಂತೂ ಸತ್ಯ. ಇದ್ರೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದ ಮೇಲೆ ಅವರಿಗಿರೋ ಪ್ರೀತಿ ಇದೆಯಲ್ಲ, ಅದ್ರೂ ಅಂತೂ ಹೇಳಕ್ಕೆ ವರ್ಣಿಸೋಕೆ ಆಗ್ತಿಲ್ಲ. ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಕಾರ್ಯಕ್ರಮಗಳು ಕುಂದಾಪ್ರಭ ಮತ್ತೆ ನಮ್ಮ ಶೆಣೈ ಸರ್ ಅವರಿಂದನೇ ಆತಿಪ್ಪದು. ಸೊ ಅಷ್ಟು ಪ್ರೀತಿ ಇರುವಂತದ್ದು. ಸೊ ಹಾಂಗಾಗಿ ಶೆಣೈ ಸರ್ ಅವರು ನಮ್ಮ ಯು ಎಸ್ ಶೆಣೈ ಅವ್ರು ನಾವು ಪ್ರೀತಿಯಿಂದ ಕರೆಯೋದು, ಯು ಸುರೇಂದ್ರ ಶೆಣೈ ಗಂಗೊಳ್ಳಿ, ಈ ಬಾರಿಯ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಗೊಂಡವರು. ಜೂನ್ 28 ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಯ್ತು. ಕುಂಭಾಶಿಯ ಶ್ರೀ ವಿನಾಯಕ ಸಭಾಗ್ರಹ ಅಂದ್ರೆ ನಮ್ಮ ಮಣಿಗುಡಿ ದೇವಸ್ಥಾನ ಪಕ್ಕದಲ್ಲೇ ಹಾಲ್ ಅಲ್ಲ. ಸೊ ಎಲ್ಲರೂ ಬನ್ನಿ ಸರ್, ಒಂದ್ಸಲ ಎಲ್ಲರನ್ನ ಕರೆದು ಬಿಡಿಯಲ್ಲ ಸರ್ ಅಧ್ಯಕ್ಷರಾಗಿ.
1: ಸಮ್ಮೇಳನದ ಸರ್ವಾಧ್ಯಕ್ಷರಂತ ನಾನು ಕರಿತಾ ಇಲ್ಲ. ಈ ಸಮ್ಮೇಳನದ ನಡೆಸ್ತಿರುವ ಸಾಹಿತ್ಯ ಪರಿಷತ್ತು, ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಾಹಿತ್ಯಾಸಕ್ತರೆಲ್ಲರೂ ಸಹ ಸಮ್ಮೇಳನದ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭವಾದರೆ ಸಂಜೆ 5:30 ತನಕ ಇರ್ತದೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹಿತಿಗಳನ್ನು, ಸಾಹಿತ್ಯಾಸಕ್ತರನ್ನು ಮತ್ತು ಎಲ್ಲರನ್ನು ಪ್ರೋತ್ಸಾಹಿಸಬೇಕು. ಮತ್ತು ಪುಸ್ತಕ ಪ್ರದರ್ಶನ ಸಹ ಇರುತ್ತದೆ, ಪುಸ್ತಕಗಳನ್ನು ನೀವು ಕೊಂಡುಕೊಳ್ಬೇಕು ಅಂತ ಆಶಿಸ್ತಾ ನಿಮ್ಗೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ.
0: ಅಕ್ಕ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನಷ್ಟು ಆಯುಷ್ಯ ಆರೋಗ್ಯ ಇದೇ ತರ ಚಟುವಟಿಕೆಯಿಂದ ನೀವಿರಿ ಅಂತ ಹೇಳ್ತಾ ಕೇಳುಗ್ರೆ ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬಾರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಪುಟಾಣಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಹಲೋ ಪುಟ್ಟ ಪುಟ್ಟಿ ಮಕ್ಕಳೇ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತಾಡಿ ಒಂದೊಳ್ಳೆ ಬಹುಮಾನ ಗೆಲ್ಲಿ ಆಯ್ತಾ? ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ನಾನ್ ಕೇಳುವ ತುಂಡ ಪ್ರಶ್ನೆಗೆ ಆನ್ಸರ್ ಕೊಡಿ, ಹಾಗೆ ಒಂದು ಆಟ ಕೂಡ ನಿಮ್ಮನ್ನ ಆಡಿಸ್ತಾ ಇತ್ತ. ಮಕ್ಕಳೇ, ನೀವು ಕಾಲ್ ಮಾಡ್ಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ? ಮಕ್ಕಳೇ ಕಾಲ್ ಮಾಡ್ತಿರಲ್ದ, ಮತ್ತೊಂದ್ಸಲ ಹೇಳ್ತೇ ಕೇಳಿ. ನಮ್ಮ ನಂಬರ್ 8073829233. ಮುದ್ದು ಕಂದಮ್ಮಗಳ ಮುದ್ದಾದ ಮಾತುಗಳಿಗೆ ಮಾತಿನ ಮಂಟಪ ನಿಮ್ಮ ರೇಡಿಯೋ ಕುಂದಾಪುರ. ಈಗ ಒಂದು ಕಾಲ್ ಬತ್ತಿತ್ತು, ಅದು ಪುಟ್ಟನ ಪುಟ್ಟಿಯ ಯಾರಂತ ಹೇಳಿ ಕಾಮಂಗಾರೆ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದಿದ?
3: ನಾನು ಪ್ರಖ್ಯಾತ.
2: ಹಾ ಪ್ರಖ್ಯಾತ, ಎಲ್ಲಿಂದ ಮಾತಾಡ್ತಾ ಇದೀಯಾ?
3: ಕುಂಜಾಡಿ.
2: ಕುಂಜಾಡಿ, ಈ ಕುಂಜಾಡಿ ಎಲ್ಲಿ ಬರುತ್ತೆ ಪುಟ್ಟ? ಇದ
3: ಇಡೂರು
2: ಹತ್ರ ಬರುತ್ತಾ? ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ಈಗ ಬೇಸಿಗೆ ನಿಂಗೀಗ ಸ್ಕೂಲಿಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೀಯಾ?
3: ನಾನು ಅಜ್ಜಿಯ ಮನೆಗೆ, ಉಪನಯನಕ್ಕೆ, ಯಕ್ಷಗಾನಕ್ಕೆ, ಗೃಹ ಪ್ರವೇಶಕ್ಕೆ, ಮದುವೆಗೆ ಹೋಗಿದ್ದೆ.
2: ಹೋ, ಇಷ್ಟೆಲ್ಲ ಹೋಗಿದ್ಯಾ ನೀನ? ಉಪನಯನಕ್ಕೆ ಹೋಗಿದ್ಯಾ, ಮದುವೆಗೆ ಹೋಗಿದ್ಯಾ, ಗೃಹ ಪ್ರವೇಶಕ್ಕೆ ಹೋಗಿದ್ಯಾ, ಯಕ್ಷಗಾನಕ್ಕೆ ಹೋಗಿದ್ಯಾ ಅಲ್ದಾ? ಈಗ ಮನೆ ಬದಕ್ಕೆ ಸುಮ್ಮನೆ ಕುತ್ಕೊಂಡಳಿಕ್ಕೆ ಎಂತೆಲ್ಲ ಆಟಗಳನ್ನ ಆಡ್ತೀಯ ನೀನ?
3: ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ ಇಷ್ಟೇ.
2: ಇಷ್ಟ ಆಡ್ತೀಯಾ? ಈಗ ನಿಮ್ಮ ಮನೆಯಲ್ಲಿ ನಿಂಗ್ ತುಂಬಾ ಇಷ್ಟ ಯಾರ?
3: ನಂಗೆ ಅಮ್ಮ.
2: ಹೌದಾ? ಅಮ್ಮ ಅಂದ್ರೆ ಎಂತಕ್ಕೆ ನಿಂಗೆ ಇಷ್ಟ?
3: ಎಂತಕ್ಕಂದ್ರೆ ಅವ್ರ ನಂಗೆ ತಿಂಡಿ ಮಾಡಿ ಕೊಡ್ತಾರ, ನಂಗೆ ಓದಕ್ಕೆಲ್ಲ ಹೆಲ್ಪ್ ಮಾಡ್ತಾರ. ಅದಕ್ಕೆ.
2: ಹೌದಾ? ಇವತ್ತ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಲ್ಲ ನೀನ, ನಿಂಗೆ ಈಗ ನಾನೊಂದು ಆಟನ ಆಡಿಸ್ತೇ ಆಯ್ತಾ? ಎಂತ ಗೊತ್ತಾ, ನಿಂಗ್ ಗೊತ್ತಿರುವಂತ ಒಂದ್ 10 ಆಟಗಳ ಹೆಸರುಗಳನ್ನ ಹೇಳ್ಬೇಕಾಯ್ತಾ? ನಮ್ ಸುತ್ತಮುತ್ತ ಆಡತ್ತಲ್ಲ ನಾವು, ಆಚೀಚ ಬದಿ ಮಕ್ಕಳ ಹಿಂಗೆಲ್ಲ ಸೇರ್ಕೊಂಡು ಆಡತ್ತಲ್ಲ, ಅಂತ 10 ಜನಪ್ರಿಯ ಜನಪದ ಆಟಗಳನ್ನ ಹೆಸರುಗಳನ್ನ ನೀನ್ ಹೇಳ್ಬೇಕಾಯ್ತಾ? ಹೇಳಿ ಮಗ.
3: ಕಣ್ಣ ಮುಚ್ಚಾಲೆ, ಉಂಟೆ ಬಿಲ್ಲೆ, ಅಂತ್ಯಾಕ್ಷರಿ, ಚನ್ನಮಣ್ಣಿ, ಹಾವು ಏಣಿ, ಚೌಕಬಾರ, ಬುಗುರಿ, ಗೋಲಿ ಆಟ, ಲಗೋರಿ, ಗಿಲ್ಲಿದಾಂಡು.
2: ವಾ, ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದೆ, ಖುಷಿ ಆಯ್ತಾಯ್ತಾ ನನ್ಗೆ. ಈಗ ಇನ್ನೊಂದು ಆಟನ ಆಡಿಸ್ತೈತೆ, ಏನ್ ಗೊತ್ತಾ? ಈಗ 10 ಪ್ರೇಕ್ಷಣೀಯ ಸ್ಥಳಗಳನ್ನ ಹೇಳ್ಬೇಕಾಯ್ತಾ, ಪ್ರವಾಸಿ ತಾಣಗಳಂತ ಹೇಳುತ್ತಲ್ಲ ನಾವೀಗ ನಮ್ಮ ಬದಿಯಿಂದ ಬೇರೆ ಬದಿಗೆಲ್ಲ ಹೋಗ್ತೇವೆ, ಅದಕ್ಕೊಂದು ಪ್ರವಾಸಿ ತಾಣ ಅಂತ ಹೇಳುತ್ತೆ. ಆ ಅಂತ ಪ್ರವಾಸಿ ತಾಣಗಳ ಹೆಸರುಗಳನ್ನ ಹೇಳ್ತೀಯಾ? ಹೇಳ್ಕಂಬ.
3: ಮಲ್ಪೆ, ಮುರುಡೇಶ್ವರ, ಶಿವಮೊಗ್ಗದ ಜೋಗ ಜಲಪಾತ, ಕೊಡಚಾದ್ರಿ, ಪಿಳಿಕುಳ, ಮರವಂತೆ, ಕೊಲ್ಲೂರು, ಹಂಪಿ, ಬಾದಾಮಿ, ಶೃಂಗೇರಿ.
2: ವಾವ್, ಸಖತ್ತಾಗಿ ಹೇಳಿದ, ತುಂಬಾ ಖುಷಿ ಆಯ್ತು ಪ್ರಖ್ಯಾತ. ಈಗ ಎಂತ ಗೊತ್ತಾ, ನೀನೀಗ ನಂಗೆ ಕಾಲ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ಹಾಡು ಹೇಳಕ್ ಬಂದ್ರೆ ಹಾಡು ಹೇಳಕ್, ಕತೆ ಹೇಳಕ್ ಬಂದ್ರೆ ಕತೆ ಹೇಳಕ್, ನಿಂಗೆ ಎಂತ ಗೊತ್ತಿತ್ತು ಮಿಮಿಕ್ರಿ ಆದ್ರೆ ಮಿಮಿಕ್ರಿ ಎಂತ ಗೊತ್ತಿತ್ತು ಅದನ್ನ ಹೇಳಕ್ ಆಯ್ತಾ? ಎಂತ ಹೇಳ್ತೀಯ ಕಾಂಬ?
3: ಭಕ್ತಿಗೀತೆ.
2: ಭಕ್ತಿಗೀತೆ ಹೇಳ್ತೀಯಾ? ಒಂದ ಹಾಡನ್ನ ಹಾಡ್ಕಾಂಬ ಮಗಂಗರೆ.

0: ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಸೀತಾರಾಮರ ಬಂಟ ಹನುಮಂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ, ಮುಖ್ಯ ಪ್ರಾಣ ಹಯವದನ ದೂತನೇ. ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ, ಮುಖ್ಯ ಪ್ರಾಣ ಹಯವದನ ದೂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ರಾಮರ ಬಂಟ ಹನುಮಂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಧನ್ಯವಾದಗಳು.
1: ಪ್ರಖ್ಯಾತ, ಲೈಕ್ ಮಾಡಿ ಹಾಡಿದೆ ಮರೆ, ನಂಗಂತ ಖುಷಿ ಆಯ್ತಾಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇತ ಇರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜ ಮಜಾ, ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡ ಮಾತಾಡ ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತಿ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾಯ್ತಾ? ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾಲ್ಕು ಎಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪ್ಯಾಲ್ತೂರು ಕನ್ಯನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದ್ ಕಾಲ್ ಬತ್ತಿತ್ತು, ಇದು ಪುಟ್ಟನ ಪುಟ್ಟಿಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು?
2: ನಾನ್ ಮೌಲ್ಯ.
1: ಮೌಲ್ಯ ಮಾತಾಡ್ತಾ ಇರೋದು ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ.
1: ಕೆಳಹೊರ್ನಿಂದ ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
2: ನಾನ್ ಅಜ್ಜಿ ಮನೆಗೆ ಹೋಯ್ದೆ, ದೇವಸ್ಥಾನಕ್ಕೆ ಹೋಯ್ದೆ, ಗುಣಾಂತೇಶ್ವರ ದೇವಸ್ಥಾನಕ್ಕೆ ಹೋಯ್ದೆ, ಮುರುಡೇಶ್ವರಕ್ಕೆ ಹೋಯ್ದೆ, ಹಾದಿಮಾಸ್ತಿ ದೇವಸ್ಥಾನಕ್ಕೆ ಹೋಯ್ದೆ.
1: ಹಾ, ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯ್ದಿಯಲ್ಲ. ಈಗ ಮುರುಡೇಶ್ವರಕ್ಕೆ ಹೋಯ್ದೆ ಅಂತ ಹೇಳ್ತೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈಗ ಈಶ್ವರನ ಬಗ್ಗೆ ನಿಂಗ್ ಗೊತ್ತಿರುವ ಒಂದೆರಡು ಹೆಸರುಗಳನ್ನ ಹೇಳ್ತೀಯ?
2: ಹಾ, ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ದೆ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ್ರ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯ? ಹೇಳ್ ಮಗ.
2: ಗಣಪತಿ, ಗಜಾನನ, ಏಕದಂತ, ವಿನಾಯಕ, ವಕ್ರತುಂಡ, ಲಂಬೋದರ, ವಿಘ್ನರಾಜ, ಬಾಲಚಂದ್ರ, ಗಜವದನ.
1: ಓ, ಸಖತ್ತಾಯ್ತು ಮೌಲ್ಯ. ಮೌಲ್ಯನಿಗೆ ಈಗಳ ಫ್ರೆಂಡ್ಸ್ ಯಾರು ಇಲ್ಲ, ತುಂಬಾ ಇಷ್ಟದ ಫ್ರೆಂಡ್ಸ್ ಯಾರು ಮೌಲ್ಯನಿಗೆ?
2: ಅದಿತಿ.
1: ಅದಿತಿ ನಿನ್ನ ದಿ ಬೆಸ್ಟ್ ಫ್ರೆಂಡ್. ಮೌಲ್ಯ, ಈಗ ನಂಗೊಂದು ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ, ಏನಾದ್ರು ಒಂದ್ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯ?
2: ನಾನ್ ಕತೆ ಹೇಳ್ತೀನಿ.
1: ಕತೆ ಹೇಳ್ತೀಯಾ, ಹೇಳ್ ಮಗಂಗರೆ.
2: ವಾಮನ ಮತ್ತು ಬಲ ಚಕ್ರವರ್ತಿಯ ಕತೆ. ಪ್ರಹ್ಲಾದನ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು ಮೂರು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. ಮೂರನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿ ತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಮೆಚ್ಚಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ?
2: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಕ್ಕ ಇಷ್ಟೊತ್ತಿನವರಿಗೆ ಮೌಲ್ಯ ಕೆಳಫರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳೆ. ಒಂದು ಕತೆ ಕೂಡ ಹೇಳಿದಾಳ ಈಶ್ವರನ್ ಬಗ್ಗೆ, ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳ. ಆಯ್ತಾ ಮೌಲ್ಯ? ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ. ಆಯ್ತಾ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತಿರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಂಬಂಗರೆ. ಹಲೋ.
3: ಹಲೋ,
1: ಯಾರು ಮಾತಾಡ್ತಿರೋದಿದ?
3: ನಾನು ಶ್ರೀನಿಧಿ.
1: ಶ್ರೀನಿಧಿ, ಎಲ್ಲಿಂದ ಶ್ರೀನಿಧಿ?
3: ನಾನು ಬಗ್ವಾಡಿಯಿಂದ.
1: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
3: ಸರಿ,
1: ಹೇಳ್ ಮಗ.
3: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರೆ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿ ಬರೋ ದಿವಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತು ನಾವು ಎಲ್ಲಾ ಮರದ ಹತ್ರ ಹೋಯ್ಕೊಂಡ್ ಹಣ್ಣು ಆಯ್ತಾ ಕಾಂಬುದು, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ.
1: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
3: ಹಾ ಹೌದು.
1: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದು ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದಿಗಳಲ್ಲಿ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ, ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದ್ದೆ ನಮ್ಮನೆ ಹತ್ರ ಎಲ್ಲ ಆಪ್ತ ಅಂತ ಹೇಳಿದ್ಯಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕಂಬಂಗರ್ ಮಗ.
3: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸಿ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
1: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದಾಯ್ತಾಯ್ತಾ?
3: ಇದನ್ನ ನಮ್ಮನೆ ಬೆಳಿತ್ರ
1: ಮುಸುಂಬಿ ಹಣ್ಣ.
3: ಹಾ,
1: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 ಕೆಜಿ ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
3: ಹಾ.
1: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ಲೆ? ಈಗಳ
3: ಹೋಯ್ದೆ.
1: ಈಗ ಬಗ್ವಾಡಿ ಅಂತ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯ?
3: ಸರಿ,
1: ಹೇಳ್ ಮಗ.
3: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತರ್ತ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತಾರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ತ, ಅವ್ರು ಶೇಕೆಂಡ್ ಮಾಡುಕಲ್ಲ ಬತ್ರ, ನಾವು ಓಡಿ ಹಬ್ಬದು ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ಸುಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗ್ವಾಯಿ ಮರ್ದಡಿ ಹೋಯ್ ಹೊತ್ಕಂದ. ಮತ್ ಮಾಡಿ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬದಲ್ಲ ದೇವಸ್ಥಾನ ಅಲಂಕಾರ ಮಾಡಿರುತ್ಕೊಂಡು ನಂಗೆ ಖುಷಿ ಆಯ್ತು. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದು ದ್ರಾಕ್ಷಿ ಹಣ್ಣು ಮತ್ತು ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವಿನೆಲ್ಲ ಹೆಕ್ಕಂಡು ನಾನು ಅಮ್ಮನಿ ತಕೊಳತ್ತೆ ನಾನು ಅಮ್ಮನಿ ತಕೊಳತ್ತೆ ಅನ್ನೋಕೆ ಹುಸಿ ಇಟ್ಕಂತಿತ್ತ. ಕಡಿಕೆ ಅಂಗಡಿ ಎಲ್ಲ ಸುತ್ತಾಡ್ತ, ಅಂಗಡಿಗೆ ಬಳಿ ಅಂಗಡಿ ಹೋಯ್ಯ, ನಾವು ಬಳಿ ತಕ್ಕಂತ, ಸರ ತಕ್ಕಂತ, ಕಿವಿನ್ ತಕ್ಕಂತ, ಎನಟಿ ಬ್ಯಾಗ್ ತಕ್ಕಂತ, ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತ, ಅಲ್ಲಿ ಹೋಯಿ ಒಂದ್ ರಾಮಾಯಣ ಪುಸ್ತಕ ತಗೊಂಡ ನಾನ. ಕಡಿಗೆ ಅಲ್ಲಿ ಕರ್ಗುಂಜೇಣಿನ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ, ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ, ಕರ್ಗುಂಜೇಣ್ಣೆಲ್ಲ ತಿಂತ. ಕರ್ಗುಂಜೇಣ್ ದೊಡ್ಡ ಲಾಟಿಗಂತೂ 20 ರೂಪಾಯಿ ಅಂತ ಹೇಳ್ತಾರ, ಅದೇ ಬೇರೆ ಅಂಗಡಿ ಕೇಂದ್ರ 30 ರೂಪಾಯಿ ಅಂತ ಹೇಳ್ತಾರ ಅವ್ರ, ಅದನ್ನೆಲ್ಲ ತಿಂತ. ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ, ಅಷ್ಟೊತ್ತಿಗೆ ಅಲ್ ಇಲ್ಲಿಂದ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡು ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡು ಬತ್ರ, ಅಷ್ಟೊತ್ತಿಗೆ 30 ರೈತನೊಟ್ಟಿಗೆ ನಾವು ಡಾನ್ಸ್ ಮಾಡ್ತೀವಿ. ಮತ್ತೆ ಮತ್ತೆ ರಥ ಎಳತಿ ವಿಡಿಯೋ ಮಾಡ್ತೀವಿ ನಾವೆಲ್ಲ ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದ. ಮತ್ತ ರಥ ಎಳದ ಅಪ್ಪಕ್ಕು ಭಟ್ರ ಬಾಳಿ ಹಣ್ಣ, ಮುಸುಂಬಿ ಹಣ್ಣ, ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ಕ ತಿಂತೀವಿ ನಾವು, ಬೆಟ್ರೆ ಇಲ್ ಕೊಡಿ ಬೆಟ್ರೆ ಇಲ್ ಕೊಡಿ ಅನ್ನೋಕಿ ತಕ್ಕ ತಕ್ಕ ತಿಂತೀವಿ.
1: ಮತ್ತೆ ಓಕ್ಳಿ ಹಾರುದಲ್ಲ ಇರ್ಲಿ ಈಗ
3: ಇದಿತ್ತು, ಅದ್ ಸಾಯಂಕಾಲ ಇರ್ತೀತಾ. ಮಾರನೇ ದಿನ ಬೆಳಿಗ್ಗೆ ಅದ ಹೊಳೆಗ್ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗ್ ಹೋತ್ರದ
1: ಹೊಳಿಯಾನ ಮಾಡುದ.
3: ಹಾ ಹೊಳಿಯಾನ ಇದ್ದಿ.
1: ಇಷ್ಟೆಲ್ಲ ಒಂದು ಹಬ್ಬದ ಬಗ್ಗೆ ಹೇಳದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ ಒಂದ್ ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತ್ರ, ಎಂತೆಲ್ಲ ಆಟಗಳನ್ನ ಆಡ್ತಾರ, ತುಂಬಾ ಖುಷಿ ಆಯ್ತಾಯ್ತಾ. ನೀನು ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೆಯರಾಯ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದ.
1: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತು. ಮಕ್ಕಳೇ ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನ್ ಹೇಳುವ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ, 8073829233 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದು ಕಾಲ್ ಬತ್ತಿತ್ತ, ಯಾರಂತೇಳಿ ಕಾಮಂಗಾರೆ. ಹಲೋ.
4: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
4: ನಾ ಹಟ್ಟಿ ಅಂಗಡಿಯಿಂದ ಭೂಮಿಕಾ.
1: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ?
4: 5th pass.
1: 5th pass? ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ.
4: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಮಮ್ಮನ ಮನೆ ಅಕ್ಕಿದಿತ್ತಾ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆಗೆ ಹೇಳಿಕೆ ಕಡುಗೆ ಹಾಕಿದ್ರು, ಅದಕ್ಕೆ ನಾನು ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
1: ಓ ಇಷ್ಟೇ, ನೀನ್ ಎಲ್ಲಿಗೂ ನಿನ್ ಕರ್ಕೊಂಡ್ ಹೋಗಿಲ್ಯಾ?
4: ಇಲ್ಲ.
1: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗೊಂದು ಆಟ ಕೂಡ ಆಡಿಸ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ ಟಂಗ್ ಟ್ವಿಸ್ಟ್ ಆಯ್ತಾ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನ ಫಾಸ್ಟ್ ಆಗಿ ಹೇಳ್ತಿ ಮಗು.
4: ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ.
1: ಕಾಗೆ ಪುಕ್ಕ, ಗುಬ್ಬೆ ಪುಕ್ಕ,
4: ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ.
1: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
4: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
1: ವಾ ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಒಂದ್ ನಿನ್ ಗೊತ್ತಿರುವಂತದ ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು, ಎಂತ ಹೇಳ್ತೀಯಾ?
4: ಭಕ್ತಿಗೀತೆ ಹೇಳ್ತೀವಿ ಸರ್.
1: ಭಕ್ತಿಗೀತೆ ಹೇಳ್ತೀಯಾ? ಹೇಳ್ ಮಗ ಕಂಬ.
4: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ, ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ.

0: గణపతి లక్ష లక్ష దీపార్చన దివ్య గణపతి మహాగణపతి దివ్య గణపతి మహాగణపతి. ಧನ್ಯವಾದಗಳು
1: ಭೂಮಿಕಾ. ಹಾಡ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ದ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿ ಹಟ್ಟಿ ಅಂಗಡಿ ಹಬ್ಬಕ್ಕೆ?
0: ಹೊಯ್ದೆ.
1: ಎಂತಲ್ಲ ತಕ್ಕಂಡೆ ಹಬ್ಬದಲ್ಲಿ?
0: ನಾನ್ ಪೊಟೊಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲ್ಯಾ?
0: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
0: ಅನುಶ್ರೀ.
1: ಅನುಶ್ರೀ ನಿನ್ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋದ್ರು ಒಟ್ಟಿಗೆ ಹೋದ್ರಿಯಾ?
0: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
0: ಹೌದಾ.
1: ಹೌದಾ ಭೂಮಿಕಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಯ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
0: ಅಡಿಲ್ಲ ಸರ್.
1: ಭೂಮಿಕಾ ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಾಳ. ಅವಳು ಮುದ್ದಾದ ಮಾತುಗಳನ್ನು ಕೇಂತ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಕೇಳ್ಬೇಕು ಅನಿಸ್ತೈತ. ಆದ್ರೆ ಎಂತ ಮಾಡುದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕಾರ್ಯಕ್ಕೆ ನಾನು ಹೋಗ್ಲೇಬೇಕಲ್ದ, ಹಂಗಾಯ್ ಮಕ್ಕಳೇ ನಿಮ್ಗೂ ಭೂಮಿಕಂತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ, ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ ಯಾರು ಬಹುಮಾನ ಕೊಡತ್ತ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಪೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಇದು ಯಾರು? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರಲ್ದ?
2: ಹಲೋ.
3: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
3: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ್, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀಯಾ?
3: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ, ಈ ಬೇಸಿಗೆಯಲ್ಲಿ ನೀನು ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನು ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ಗಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ಕೆ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ಕೆ ಹೋಗಿದ್ದೆ, ಕೋಟಕ್ಕೆ ಹೋಗಿದ್ದೆ.
1: ಹೀಗೆಲ್ಲ ಸುತ್ತಾಡಿದ್ದೆ. ಈಗ ಶರತ್ನಿಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
3: ಇದ್ರ.
1: ಶರತ್ನ

0: ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರೆ ಆಯ್ತಾ, ಆದ್ರೆ ಜನರು ನನ್ನನ್ನು ತಿನ್ನುವುದಿಲ್ಲ.
1: ಪ್ಲೇಟ್.
0: ಪ್ಲೇಟ್, ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೆ.
1: ಹಾ ಕೇಳಿ.
0: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
1: ನೀವೇ ಹೇಳಿ.
0: ಇದು ತಕ್ಕಡಿ ಆಯ್ತಾ. ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ ಆಯ್ತಾ. ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆ ಅಲ್ಲ, ಮಕ್ಕಳು ಸಿಗುದು ಒಂದೂವರೆ ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊ ಆಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ. ಈಗ ನೀನೇನಾದ್ರೂ ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ, ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು. ನೀನ್ ಏನ್ ಹೇಳ್ತೀಯಾ?
1: ನಾನು ಏಕಪಾತ್ರ ಅಭಿನಯ ಹೇಳ್ತೀನಿ.
0: ಏಕಪಾತ್ರ ಅಭಿನಯ ಹೇಳ್ತೀಯಾ, ಹೇಳ್ ಮಗ. ಹಾಗಿದ್ರೆ
1: ನಾನು ಮಾಡುತ್ತಿರುವ ಏಕಪಾತ್ರ ಅಭಿನಯದ ಹೆಸರು ಛಲವಾದಿ ಜಯಚಂದ. ಆಗಲಾರದು ಚಾಂದ್, ನಿನ್ನಾಸೆ ಕೈಗೂಡಲಾರದು, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಜಯಚಂದ. ನಿಂತಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ, ಪ್ರತಿಯೊಬ್ಬ ರಜಪೂತ ಅರಸರಲ್ಲಿ ಹೋಗಿ ಇದನ್ನೇ ಹೇಳುತ್ತಿದ್ದೆ. ಇಲ್ಲೂ ಅದೇ ಬೇಡಿಕೆ ನನ್ನದು, ದೇಶಕ್ಕಾಗಿ ಒಗ್ಗಟ್ಟಾಗಿರಿ, ಸಂದಿಗ್ಧ ಸಮಯದಲ್ಲಿ ಸಂಘಟಿತರಾಗಿ ಎದ್ದು ನಿಲ್ಲಿ, ಸಕಲ ರಜಪೂತರೊಂದಾಗಿ ಪ್ರತಿ ರಾಜನ ಹಿರಿತನದಲ್ಲಿ ಕಾದಾಡಿರಿ. ಪ್ರತಿ ರಾಜ ಸಾಕು ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ, ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಸಂಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ, ಸಂಯುಕ್ತೆ ಆಕೆ ಯಾರೋ ನಾನರಿಯೇನು. ಆವೇಶದ ಭರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಒಪ್ಪಿ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
0: ಇಷ್ಟೇ ಮಗ?
1: ಹಾ ಇಷ್ಟೇ.
0: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ.
1: ಹಾ,
0: ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
1: ಹಾ ಧನ್ಯವಾದಗಳು.
0: ಇಷ್ಟತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತೇವೆ. ಇವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ, ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಮಕ್ಕಳೇ, ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
3: ಹಲೋ,
0: ಯಾರು ಮಾತಾಡ್ತಿರೋದು?
3: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
0: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
3: 9 ಪಾಸ್ ಆಗಿ 10.
0: 9 ಪಾಸ್ ಆಗಿ 10. ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ.
3: ನಾವು ಸರ್ರಜ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಕ್ಕೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲ ಬದಿಗೂ ಹೋಯ್ತು ಕಣಿ.
0: ಎಲ್ಲ ಬದಿ ತಿರುಗಾಟ ಮಾಡಿದ್ಯಾ? ಸಿಂಚನ ಆಟ ಎಂತ ಆಡುದಿಲ್ಲ ಈಗ, ಬರೀ ಊಟಕ್ಕೆ ಹಬ್ಬದ ಹಬ್ಬ.

0: ಹೌದು ಇದಷ್ಟೇನಾ?
1: ಆಟ ಆಡುತ್ತೆ
0: ಎಂತೆಲ್ಲ ಆಟ ಆಡ್ತೀಯ?
1: ಅದು ಗುಡ್ನ ಆಡುದ, ಇದ ಲೂಡೋ ಆಡುದ, ಅದೆಲ್ಲ ಆಡತ್ ಕಾಣಿ. ಹಾವೇಣಿ,
0: ಹಾ, ಪುರ್ಸೊತ್ತಿ ಬಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತೀರಲ್ಲ. ಈಗ ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂತ ಹೇಳಿ, ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ಮದಿ ಹಬ್ಬ ಎಲ್ಲ ಆಯ್ತು, ಈಗ ನಿನ್ನ ಹಬ್ಬಕ್ಕೆಲ್ಲ ಹೋಯಿಲ್ಯ?
1: ಹಬ್ಬಕ್ಕೆಲ್ಲ ಹೋಯ್ದೆ.
0: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
1: ನಮ್ದೇ ಹೇಳುದಾರ ಹೆಮ್ಮಾಡಿ ಹಬ್ಬ, ಮಾಣಿಕೊಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹೈರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳೂರು ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗಿ ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮದುರ್ಗ ಪರಮೇಶ್ವರ ದೇವಸ್ಥಾನದ ಹಬ್ಬ ಕಾಣಿ ಮಾರ್ರೆ.
0: ಭಯಂಕರ ಮಾರೈತಿ, ಇಷ್ಟು ಬರಿ ಹಬ್ಬಕ್ಕೆಲ್ಲ ಹೋಯ್ದೆ ಹಂಗ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗ್ ಒಂದ್ ಕುತೂಹಲ ಆತಿತ್ತಾಯ್ತ, ನೀನ್ ರಥೋತ್ಸವಕ್ಕೆ ಹೋದವಳ, ಈಗ ಗೆಂಡು ಸೇವೆ ಎಲ್ಲ ಆತಲ್ಲ, ಅದಕ್ಕೆಲ್ಲ ಹೋಯ್ಲಿಯ?
1: ಅದಕ್ಕೆಲ್ಲ ಹೋಯ್ದೆ ಮಾರ್ರೆ, ಸುಮಾರು ಬದಿ ಹೋಯ್ದೆ.
0: ಹೌದಾ? ಅದನ್ನೆಲ್ಲ ಒಂದ್ಸಲ ನೆನ್ಪ್ ಮಾಡ್ಕೊಂಡು ಕಂಬಂಗಾರೆ.
1: ಹಾ ಹೇಳುದ, ಬಡಕೋಡೆ ಗಂಡು ಕೊಯ್ದೆ, ಅಮಾಸ್ ಬೈಲ ಅಮ್ಮನವ್ರ ಗಂಟು ಕೊಯ್ದೆ, ಪಡುಕೋಣೆ ಜಟ್ಟಿಗೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನ ಗಂಟು ಕೊಯ್ದೆ, ಕೋಟ ಅಮೃತೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಗುಲ್ವಾಡಿ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಕೆಂಚನೂರು ಅರ್ಧನಾರೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಇಡೂರು ಕುಂಜಾಡಿ ಗಂಟು ಕೊಯ್ದೆ, ನಾವು ಒಂದು ಕೇರಿಮನೆ ನಂದಿಕೇಶ್ವರ ದೇವಸ್ಥಾನ ಗಂಟು ಕೊಯ್ದೆ.
0: ಒಟ್ಟಾರೆ ಒಂದ್ ರಥೋತ್ಸವ ಒಂದು ಗೆಂಡೆ ಸೇವೆ ಸಿಂಚನೆ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರೆ ಸಿಂಚನೆ ಬಿಡಲ್ಲ ಆಯ್ತಾ? ಈಗ ಸಿಂಚನೆ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತು. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರು ಕುಂದಾಪುರ ಕನ್ನಡದ ಒಂದ್ ನಾಲ್ಕ್ ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟೇ ನಿಂಗಾಯ್ತ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
1: ಹಾ ಹೇಳ್ ಈಗ ಈಗ ನಾವೆಲ್ಲ ಮೊಬೈಲಿಗೆ ಮುಳುಗಿ ಹೊತ್ತು ಕಾಣಿ. ಹಬ್ಬಕ್ಕೆ ಹಬ್ಬ ಹಬ್ಬಕ್ಕೆ ಹಬ್ಬ ಅಂತ ಹೇಳ್ರು ಬತ್ತಿಲ್ಲ, ಮೊಬೈಲ್ ಒಂದ್ ಇದ್ದದ್ರೊಳಗೆ ನಮ್ ಮೊಬೈಲಿಗೆ ಮುಳುಗಿ ಹೋಯ್ತ. ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ತೆಗ್ದ್ರ ಮತ್ ರಾತ್ರಿ ಮತ್ತು ಊಟ ಮಾಡೋದು ತೆಗದ್ ಕಾಣಿ ಮೊಬೈಲ್. ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೆ ಕಾಂತ. ಆದ ಅಮ್ಮಲೇ ಹೇಳ್ತಾರ, ಆಗಳ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹ್ಯಾಂಗಿದ್ದಂದೇ ಕಾಣ್ಲ, ಬರೀ ಆಡುದ ಇದು ಆಚೆ ಮನೆ ಉಟ್ಕೊ ಬೀಚ್ ಮನೆ ಉಟ್ಕಲ್ಲ ಹಾದಿದ್ರ. ಆದ್ರೆ ಈಗ ನೀವ ಮೊಬೈಲ್ ಒಳಗೆ ಮುಳುಗಿ ಅಲ್ಲಿ ಹೇಳ್ತಾರೆ ಕಾಣಿ ಮಾರ್ರೆ ಅಲ್ಲ.
0: ಮೊಬೈಲ್ ಎಷ್ಟು ನಮ್ಮನ್ನ ಹಾಳು ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡತ್ತೋ ಅಷ್ಟೇ ಕೆಡಕು ಕೂಡ ಮಾಡತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು, ಆದ್ರೆ ಇವತ್ತ ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತಾಯ್ತಾ. ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲ್ ಇಂದ ದೂರ ಬಂದ ನಮ್ ಮನೆ ನಮ್ ಉಸಿರು ನಮ್ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳ. ಅವಳ ಮಾತುಗಳನ್ನು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ. ಯಾಕಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಬಹುದು, ಹರಟೆ ಹೊಡಿಬಹುದು. ಅದ ಹೆಂಗೆ ಅಂತ ಕೇಳ್ತೀರಿಯಾ? 8073829233 ಈ ನಂಬರಿಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದು ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಾರೆ. ಹಂಗೆ ಸುಮ್ಮನೆ ಕುತ್ಕೊಂಡ್ಬಿಡಿ ಆಯ್ತಾ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
2: ಹಲೋ,
0: ಯಾರು ಮಾತಾಡ್ತಿರೋದಿದ?
2: ನಾನು ನೀರಜ್ ಕೋಣಕಿ.
0: ಕೋಣಕಿಯಿಂದ ನೀರಜ್ ಮಾತಾಡ್ತಾ ಇರೋದ. ನೀರಜ್, ಈ ಕೋಣಕಿ ಅಂತ ಹೇಳಿದ್ರೆ ಎಲ್ಲಿ ಬರತ್ತಿದ?
2: ಇದು ನಾವಿಂದ ಬಡಕೇರಿ ಬಂದ್ರೆ, ಬಡಕೇರಿಯಿಂದ ಡೈರೆಕ್ಟ್ ಬಂದ್ರೆ ಕೋಣಕಿ.
0: ಹಾ, ಒಳಗಡೆ ಅಂದ್ರೆ ಬೈಂದೂರು, ನಾವಿಂದ ಬಡಕೇರಿ ಆ ಕಡೆ ಬರತ್ತಲ್ಲ. ಈಗ ನೀರಜ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀಯಾ?
2: ನಾನು GHPS ಕಡಿಕೆ ನಾಡ.
0: ನಾಡ. ಈಗ ನೀರಜ್ನಿಗೆ ಎಷ್ಟನೇ ತರಗತಿ? ಈಗ
2: ನಮ್ಗೀಗ 8 ಪಾಸ್ 9.
0: ಹಾ, 8ನೇ ತರಗತಿ ಪಾಸ್ ಆಗಿ 9ನೇ ತರಗತಿಯಲ್ಲಿ ಹೋಗ್ಬೇಕಿನ್ನ ಅಲ್ಲ. ಈಗ ನೀರಜ್ ಈಗ ನಮ್ಮ ಫೋನಿನ ಕಾರ್ಯಕ್ರಮದ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಬೇಸಿಗೆಯ ರಜೆ ಮಜಾ. ಈಗ ನಿಮ್ ಸ್ಕೂಲಿಗೆಲ್ಲ ರಜೆ ಸಿಕ್ಕಿದ್ದಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಹೇಳ್ ಮಗ್ಗ.
2: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಗಿದೆ, ಅಲ್ಲೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲ್ತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ವು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
0: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದೆ ಅಂತ ಹೇಳಿದೆ ಅಲ್ಲ, ನಿಂಗೆ ಅಮ್ಮ ಮಾಡಿದ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದೆ ನಿಂಗೆ ತುಂಬಾ ಇಷ್ಟ?
2: ನನಗೆ ಚಪಾತಿ ಅಂದ್ರೆ
0: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರು ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
2: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೇ ಕಾಣ್ತಾಳ. ಅದಕ್ಕಾಯ್
0: ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ಜನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೊಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ? ಹೇಳ್ ಮಗಂಗರೆ.
2: ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಒ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ.
0: ಈಗ 1 ರಿಂದ 10 ತನಕ ಹೇಳ್ಬೇಕ, ಅದನ್ನ ರಿಟರ್ನ್ 10 ರಿಂದ 1 ತನಕ ಹೇಳ್ಬೇಕಾಯ್ತಾ?
2: 1, 2, 3, 4, 5, 6, 7, 8, 9, 10 10, 9, 8, 7, 6, 5, 4, 3, 2, 1.
0: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದು ನಿನ್ಗೆ ಈಗ ನಮ್ ಕಾಲ್ ಮಾಡೋದಕ್ಕೋಸ್ಕರ ನೀನು ಒಂದು ಹಾಡಾಯ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ, ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು. ಹೇಳ್ ಮಗ.
2: ಹಾಡೇಳ್ತೆ.
0: ಹಾ.

0: ತುಂಬಾ ಖುಷಿ ಆಯ್ತಾ ನೀರಜ, ಬಾರಿ ಲೈಕ್ ಮಾಡಿ ಹಾಡಿದಿ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ ನೀರಜ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು.
0: ನೀರಜ್ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ ಆಯ್ತಾ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನಿನ ಕಾರ್ಯಕ್ರಮ ಬೇಸಿಗೆಯ ರಜಾ ಮಜಾ ಕೇಂದ್ರೀಯ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನ ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ಗೆ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಆರೋಗ್ಯವೇ ಭಾಗ್ಯ. ಇವತ್ತು ಆರೋಗ್ಯವೇ ಭಾಗ್ಯದಲ್ಲಿ ಎಂತ ಇತ್ತು ಎಂತ ಆತಿತ್ತು ಅಂತ ಕೇಂದ್ರೆ, ಸ್ಕಿಜೋಫ್ರೇನಿಯಾ ಅನ್ನೋದೊಂದು ಕಾಯಿಲೆ ಬಗ್ಗೆ ನೀವೆಲ್ಲ ಕೇಂದಿಕ್ಕೂ ಸಾಕು ಕೇಂದಿರ್ತೀರಿ. ಯಾಕಂದ್ರೆ ನಮ್ಮ ರೇಡಿಯೋ ಕುಂದಾಪುರದಲ್ಲೇ ಈ ಕಾರ್ಯಕ್ರಮನ ನಾವು ತುಂಬಾ ಸಲ ಮಾಡಿತ್ತು, ಆದ್ರೆ ನಮ್ ಮತ್ತೆ ಮತ್ತೆ ನೆನ್ಪು ಮಾಡ್ಕೇ ಆತ. ಯಾಕಂದ್ರೆ ಇಲ್ಲಂತಂದ್ರೆ ನಮ್ ನೆನ್ಪು ಹತ್ತಿರುತ್ತ. ಈ ಲಕ್ಷಣಗಳು ಹೆಂಗೆ, ಅದು ಕಾರಣಗಳು ಹೆಂಗಿರುತ್ತ, ಈ ತರ ನಮ್ಮವರಲ್ಲೇ ನಮ್ಮನೆಯಲ್ಲೇ ನಮ್ಮೊಟ್ಟಿಗೆ ಇಪ್ಪರಲ್ಲಿ ಏನಾದ್ರೂ ಇದ್ರೆ ನಾವು ಏನ್ ಹೆಲ್ಪ್ ಅವ್ರಿಗೆ ಮಾಡ್ಲಕ್ಕ, ಇಂಥದನ್ನ ಮತ್ತೆ ಮತ್ತೆ ನೆನಪು ಮಾಡೋದು ನಮ್ಮ ಕೆಲಸನು ಆಗಿರುತ್ತೆ. ನಮ್ಮೊಟ್ಟಿಗೆ ಇವತ್ತು ಅದ್ರ ಬಗ್ಗೆ ಮಾತಾಡೋಕೆ ಒಬ್ರು ಡಾಕ್ಟರ್ ಇದ್ರ. ಡಾಕ್ಟರ್ ಹೆಸರು ಶಶಾಂಕ್ ಶೆಟ್ಟಿ, ಇವರು MD ಸೈಕಿಯಾಟ್ರಿ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು. ನಮ್ಮ ಉಡುಪಿ ಜಿಲ್ಲೆಯ ಹೆಚ್ಚಿನ ಆಸ್ಪತ್ರೆಗೆ ಇವರು ಹೋಗ್ತಾ ಇರ್ತಾರೆ. ಪರ್ಟಿಕ್ಯುಲರ್ ಡೇ ಅದು ಯಾವ್ಯಾವ ಡೇ ಅಂತ ಹೇಳ್ತಾರೆ, ನೀವು ಆಯಾಯ ಊರಿನಾರ ನಿಮ್ಮ ಹತ್ರದ ತಾಲೂಕು ಜಿಲ್ಲಾ ತಾಲೂಕು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋರ ಆಯ್ತು. ಈಗ ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯವೇ ಭಾಗ್ಯಕ್ಕೆ ಡಾಕ್ಟರ್ ಶಶಾಂಕ್ ಶೆಟ್ಟಿ ಅವರನ್ನ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು.
3: ಹೆಂಗಿದ್ರಿ ಡಾಕ್ಟ್ರೆ, ಹುಷಾರಿದ್ರ್ಯಾ?
4: ಹುಷಾರಿದ್ದೆ.
3: ಹುಷಾರಿದ್ರಿ ಅಲ್ಲ. ಸೊ ನಮ್ ಖುಷಿ ಅಂತ ಕೇಂದ್ರೆ, ನಮ್ಗೊಬ್ರು ಯಂಗ್ ಎನರ್ಜೆಟಿಕ್ ಡಾಕ್ಟರ್ ಬಂದು ಕೂತ್ಕೊಂಡಿರ, ದಟ್ ಟು ಟಾಕಿಂಗ್ ಅಬೌಟ್ ವೆರಿ ಸೀರಿಯಸ್ ಪ್ರಾಬ್ಲಮ್ ರೈಟ್, ಸ್ಕಿಜೋಫ್ರೇನಿಯಾ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಎಂತ, ವಾಟ್ ಇಸ್ ಸ್ಕಿಜೋಫ್ರೇನಿಯಾ, ಏನದು, ನಾವು ಯಾವ ಕಾಯಿಲೆನ ಹಂಗಂತ ಕರುವುದು, ಇದನ್ನ ಹೆಸರು ಕೇಳತ್ತ, ಎಷ್ಟು ಸಲ ನಾವ್ ಇಂಥ ಟಾಕ್ ಕೇಳಿದ್ರೆ ನಾವು ಮತ್ತೆ ಮರ್ತು ಹತ್ತ, ಅದನ್ನ ಏನು ಅಂತ ಇನ್ನೊಂದ್ಸಲ ಹೇಳ್ಬಿಡ್ತ್ರಿ.
4: ಓಕೆ, ಸೊ ಮೊದಲು ಸ್ಕಿಜೋಫ್ರೇನಿಯಾ ಎಂತ ಹೇಳಿ ಅಂತ ಕೇಳುವ ಬದಲು ಫಸ್ಟ್ ಮಾನಸಿಕ ರೋಗ ಏನು ಅಂತೇಳಿ ಗೊತ್ತಾಗ್ಬೇಕು. ಈಗ ನಮ್ಮೆಲ್ಲರಿಗೂ ಗೊತ್ತುಂಟು ಈಗ ದೈಹಿಕ ತೊಂದರೆ ಎಂತ ಅಂತ ಹೇಳಿ. ಈಗ ಈಗಿನ ಜನರಲ್ಲಿ BP ಶುಗರ್ ಅಂತ ಹೇಳಿದ್ರೆ ಯಾವ ಸ್ಪೆಷಾಲಿಟಿ ಹೋಯ್ಕಂತ ಅವ್ರಿಗೆ ಗೊತ್ತಿದ್ ಮುಂಚೆಯಿಂದವೇ. ಇವ್ರ ಹತ್ರ ಹೋಯ್ಕ ಮುಂಚೆ ಎಲ್ಲ ಹಂಗಲ್ಲ, ಯಾರು MBBS ಡಾಕ್ಟರ್ ಹತ್ರ ಹೋಗುವ, ಆರು ಮಾತ್ರ ಹೋಗುವ ಹಿಂಗಿದ್ರು. ಸೊ ಈಗ ಅವೇರ್ನೆಸ್ ದೈಹಿಕ ತೊಂದರೆಗಳಿಗೆ ಸುಮಾರಾಯ್ತು, ಆದ್ರೆ ಮೆಂಟಲ್ ಹೆಲ್ತ್ ಇಲ್ನೆಸ್ ಅಂತ ಬಂದಲ್ಲಿ ಅದ್ರೊಳಗೆ ಎಂತ ಉಂಟಂತಾನೆ ಗೊತ್ತಿಲ್ಲ. ಅಂದ್ರೆ ಮೇನ್ ಎಂತ ಹೇಳುದು, ಯುನಿ ಮಾನಸಿಕ
3: ಮಂಡಿ ಸಮಯ ಇಲ್ಲ,
4: ಮಂಡಿ ಸಮಯ ಇಲ್ಲ ಅಷ್ಟೇ,
3: ಮರ್ಲು ಮಾರೆ
4: ಮರ್ಲ ಅಲ್ಲ. ಎಲ್ಲರಿಗೂ ಒಂದೇ ಮಾನಸಿಕ ರೋಗದಲ್ಲಿ ಹೇಗೆ ನೋಡಿರ್ತಾರೆ ಫಿಲ್ಮ್ ಹಂಗೆ ಮೂವಿ ಹಂಗೆ ಹಾಂಗೆ ಇವ್ರು ಯೋಚನೆ ಮಾಡ್ತಾರೆ. ಅದರಲ್ಲಿ ಒಂದಾಗಿ ಸ್ಕಿಜೋಫ್ರೇನಿಯಾ ಅಂತ ಹೇಳಿ, ಇದೊಂದು ಗಂಭೀರವಾದ ತೊಂದರೆ. ಇದಕ್ಕೆ ಆಕ್ಚುಲಿ ಅವರ ಲೇಟ್ ಅಡೋಲೆಸೆನ್ಸ್ ಅಂತ ಹೇಳ್ತೇವೆ, ಹಂಗಾದ್ರೆ 17, 18, 19 ಈ ವರ್ಷದಂಗೆ, ಮತ್ತೆ ಅರ್ಲಿ ಅಡಲ್ಟ್ಹುಡ್ ಅಂದ್ರೆ 20, 21, 22 ಈ ಏಜ್ ರೇಂಜ್ ಅಲ್ಲಿ ಆಗುವಂತ ತೊಂದರೆಗಳು. ಹಾಗಂದ್ರೆ ಆ ಟೈಮಲ್ಲಿ ನಮ್ಮ ಮೆದುಳು ಏನುಂಟು, ಮೈಲ್ಡ್ ಇಮ್ಮೆಚ್ಯೂರ್ ಬ್ರೈನ್ ಇಂದ ಮೆಚ್ಯೂರ್ ಬ್ರೈನ್ ಆಗ್ತಾ ಉಂಟು, ಅಂದ್ರೆ ಸ್ಟ್ರಾಂಗ್ ಕನೆಕ್ಷನ್ಸ್ ಆಗ್ತಾ ಉಂಟು, ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಉಂಟು, ಆ ಟೈಮಲ್ಲಿ ಆಗುವಂತ ತೊಂದರೆ. ಇದರಲ್ಲಿ ಎಂತ ಆಗ್ತದೆ ಅಂದ್ರೆ ಮೇನ್ಲಿ ಸ್ಕಿಜೋಫ್ರೇನಿಯಾ ಅನ್ನೋದು ದೂರದ ಕಾಯಿಲೆ, ಅಂದ್ರೆ ಆ ವಯಸ್ಸಲ್ಲಿ ಸ್ಟಾರ್ಟ್ ಆದ್ದು ಕೊನೆಯ ತನಕ ಇರ್ತದೆ. ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಹೇಗೆ ಉಂಟಲ್ಲ,
3: ಒಮ್ಮೆ ಶುರುವಾದ್ರೆ ಎಂಡ್ ತನಕನು
4: ಇರುದು,
3: ಓ
4: ಕಾಯಿಲೆ ಇರುದು ಹಾಗೆ. ಆದರೆ ಟ್ರೀಟ್ಮೆಂಟ್ ತಗೊಂಡವರಿಗೆ ಹಾಗಿರುದಿಲ್ಲ. ಟ್ರೀಟ್ಮೆಂಟ್ ತಗೊಂಡವರು ಹೇಗೆ ಬಿ ಪಿ ಶುಗರ್ ಅವರು ಇರ್ತಾರಲ್ವಾ ಹಾಗೆ ಟ್ಯಾಬ್ಲೆಟ್ ತಗೊಳ್ತಾರೆ, ಆದ್ರೆ ಫಂಕ್ಷನಿಂಗ್ ಇರ್ತದೆ.
3: ಅಂದ್ರೆ ನೀವ್ ಹೇಳುದು ಸ್ಕಿಜೋಫ್ರೇನಿ ಅನ್ನೋ ಕಾಯಿಲೆ, ಈ ಮಾನಸಿಕ ಕಾಯಿಲೆ ಏನಿದೆ ಶುರು ಅಪ್ಪುದು
4: 18-20 ಎಂತ ಆಗ್ತದೆ ಇದರಲ್ಲಿ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇವರು ಸಂಶಯದ ತೊಂದರೆಗಳಲ್ಲಿ ಹೋಗ್ತಾರೆ. ಸಂಶಯದ ತೊಂದರೆ ಅಂದರೆ ವಿಚಿತ್ರ ಆಲೋಚನೆಗಳು, ಯಾರೋ ನನ್ನೇ ಮಾತಾಡ್ತಾ ಇದ್ದಾರೆ, ನನ್ನೇ ನೋಡ್ತಾ ಇದ್ದಾರೆ, ಅಲ್ಲಿರೋ ಗುಂಪಲ್ಲಿರೋ ಜನ ಎಲ್ಲ ನನ್ನ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಹಾಗೆ ಒಂದಾದ್ರೆ. ಇನ್ನೊಂದು, ಇವರೆಲ್ಲ ಕ್ಯಾಮ್ರಾ ಹಾಕಿದ್ದಾರೆ ಸುತ್ತದಲ್ಲಿ ನನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ, ನನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ, ನನಗೆ ಜೀವದ ಬೆದರಿಕೆ ಉಂಟು, ಇವ್ರು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ನನ್ನ ತೊಂದರೆ ಆಗ್ಲಿ, ಈ ತರಹದ ತಪ್ಪು ಆಲೋಚನೆಗಳು ಅದು ನಮ್ಮಲ್ಲೂ ಬರ್ಬೋದು ಕೆಲವೊಂದ್ಸರಿ. ಏ ಹೌದು ಮಾರೆ, ಎಂತ ಮಾಡುವ, ಈಗೆಲ್ಲ ಮೊಬೈಲ್ ಎಲ್ಲ ಬಂದಿತ್ತು, ನಮ್ಮನ್ನೆಲ್ಲ ಟ್ರ್ಯಾಕ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಈ ಡೌಟ್ ಇರ್ತದೆ ಅವ್ರಲ್ಲಿ. ಅದಲ್ಲ ಡೌಟ್ ಅಲ್ಲ, ಅದು ಅವ್ರ ರಿಯಾಲಿಟಿ, ಅವರು ಇದು ದೃಢವಾಗಿ ನಂಬಿರ್ತಾರೆ. ಇಲ್ಲಿ ತನಕ ನಂಬುದು ಅಂದ್ರೆ ಅವ್ರು ಹೋಗಿ ವಾಪಸ್ ಅವ್ರಿಗೆ ಗಲಾಟೆ ಮಾಡ್ಬೋದು, ಆಚೆ ಈಚೆ ಮನೆ ಹಂಗೆ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ರು ಅಂತ ಅವ್ರ ಹತ್ರ ಹೋಗಿ ಕೇಳ್ಬೋದು, ನೀವೆಂತ ನನ್ನ ಬಗ್ಗೆ ಮಾತಾಡೋದು, ಹಾ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅಥವಾ ಸಿಟ್ಟು ಮಾಡೋದು, ಬೈಯುದು, ಹೀಗೆ ಮಾಡ್ಲಕ್ಕೆ. ಇದು ಒಂದು ಕಾಯಿಲೆ. ಇನ್ನೊಂದು ಏನಾಗ್ಬೋದು ಅಂದ್ರೆ ಅವ್ರ ಕಿವಿಯಲ್ಲಿ ಯಾರೋ ಮಾತಾಡ್ದಂಗೆ ಅನ್ಸೋದು. ನಮ್ಮಲ್ಲಿ ಈಗ ಕೆಲವೊಂದ್ಸರಿ ನಿದ್ರೆ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ಅನ್ಸ್ಬೋದು, ರಾತ್ರಿ ನಿದ್ರೆ ಹೋಗ್ಬೇಕಾದ್ರೆ ಎದ್ದೇಳ್ಬೇಕಾದ್ರೆ ಅನ್ಸ್ಬೋದು. ಅವರಲ್ಲಿ ಹಾಗಲ್ಲ, ಅವರಲ್ಲಿ ಈ ರೂಮ್ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರು ನಮ್ಮ ಹತ್ರ ಭಯ ಮಾತಾಡ್ತಾ ಇದ್ದಾರೆ, ಈ ಒಂದು ಕಲ್ಪನೆಯನ್ನು ಅವರು ದೃಢವಾಗಿ ನಂಬ್ತಾರೆ. ಯಾಕಂದ್ರೆ ಅವ್ರಿಗೆ ಕೇಳಿಸ್ತಾ ಇರ್ತದ ಹಾಗೆ. ಸೊ ಆ ತರ ಅದಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಒಬ್ಬೊಬ್ರೆ ಕೂತ್ಕೊಂಡು ಮಾತಾಡೋದು, ಒಬ್ಬೊಬ್ರೆ ನಗೋದು.
3: ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ ಕೇಂಬುದಲ್ಲ ಸತ್ಯವ,
4: ಅವರಿಗೆ ಸತ್ಯ ನಮಗಿಲ್ಲ, ನಾವು ಅದೇ ರೂಮ್ ಅಲ್ಲಿ ಇದ್ರೆ ಕೇಳುದಿಲ್ಲ. ಆದ್ರೆ ಅವರ ಆ ರೋಗದಿಂದ, ಆ ನರದ ದೌರ್ಬಲ್ಯದಿಂದ ಅವರಿಗೆ ಯಾರು ಕೇಳಿಸ್ತಾ ಉಂಟು, ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಮಾತಲ್ಲಿ ಯಾರು ಕೆಲವೊಂದು ವಾಯ್ಸ್ಗಳು ಎಂತ ಹೇಳ್ತದೆ, ನೀನ್ ಸರಿ ಇಲ್ಲ, ನೀನ್ ಸತ್ರೆ ಒಳ್ಳೇದು, ನಿನ್ ಮನೆಯಿಂದ ಹೊರಗಡೆ ಹೋಗು. ಹೀಗೆ ಆದ್ರೆ ಇನ್ ಕೆಲವರು, ನೋಡವನ್ ಎಂತ ಮಾಡ್ತಾ ಇದ್ದಾನೆ, ಅವ್ನು ನೋಡವನ್ ಊಟ ಮಾಡ್ತಾ ಇದ್ದಾನೆ, ಈ ತರ ರನ್ನಿಂಗ್ ಕಮೆಂಟ್ರಿ ಅಂತ ಹೇಳ್ತಾರೆ. ಇದೊಂದು ಪೆಕ್ಯುಲರ್ ಸ್ಕಿಜೋಫ್ರೇನಿಯಾದ ಒಂದು ಕಾಯಿಲೆ. ಆದ್ರೆ ಆ ಪೇಷಂಟ್ಸ್ ಯಾರು ಅದ್ರಲ್ಲಿ ಬಳ್ತಾ ಇರ್ತಾರಲ್ಲ, ಅವ್ರಿಗೆ ಹೇಳಕ್ ಸಾಗುದಿಲ್ಲ. ಯಾಕೆ, ಆ ಶಬ್ದ ವಾಯ್ಸ್ ಅವ್ರಿಗೆ ಥ್ರೆಟನ್ ಮಾಡ್ತಿರ್ತಾನೆ, ನಿನ್ ಹೇಳಿದ ನಿಂಗೆ ಹಿಂಗ್ ಮಾಡ್ತೇನೆ, ಹಾಗೆ ಮಾಡ್ತೇನೆ. ಸೊ ಹೆಚ್ಚಿನ ಅವ್ರ ಹತ್ರ ಹೇಳುದಿಲ್ಲ, ಒಬ್ಬೊಬ್ರೆ ಮಾತಾಡ್ತಾ ಇರೋದು, ಒಬ್ಬೊಬ್ರೆ ನಗೋದು, ನೀ ಯಾರ ಹತ್ರ ಮಾತಾಡ್ತಿದ್ಯಾ ಯಾಕೆಂದ್ರೆ, ನಾನು ಇಲ್ಲ ಯಾರ ಹತ್ರ ಇಲ್ಲ, ಸಿಟ್ಟಾಗ್ತಾರೆ ಮುಂದೆ. ಸೊ ಇದೊಂದು ಕಾಯಿಲೆ. ಮೂರನೇದು ಎಂತದ ಹೇಳಿದ್ರೆ, ಅವರಲ್ಲಿ ವಿಚಿತ್ರ ಭಾವನೆಗಳು ಹೇಗೆ ಅಂದ್ರೆ, ನನ್ನ ತಲೆಯಲ್ಲಿ ಬರುತ್ತಿರೋ ಎಲ್ಲ ವಿಚಾರಗಳನ್ನು ಬೇರೆಯವರು ಸಹ ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾನು ಏನು ಯೋಚನೆ ಮಾಡ್ತೇನೆ ಅದೆಲ್ಲ ಅವ್ರ ತಲೆಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಅಥವಾ ಬೇರೆ ಯಾರು ಬಂದು ನನ್ನ ವಿಚಾರ ತಲೆಯೊಳಗಿರೋ ವಿಚಾರ ಎಲ್ಲ ತೆಗಿತಾ ಇದ್ದಾರೆ ಹೊರಗಡೆ, ಅಥವಾ ನಾನು ವಿಚಾರ ಮಾಡ್ತಿರೋದು ನಾನಲ್ಲ ಬೇರೆಯವ್ರು ಹಾಕ್ತಾ ಇದ್ದಾರೆ ತಲೆಯೊಳಗೆ. ಈ ತರ ಒಂದು ವಿಚಿತ್ರವಾದ, ನಮಗೆ ನಂಬಲಿಕ್ಕೆ ವಿಚಿತ್ರ ಯಾಕೆ ಹೇಳ್ತೇವೆ ನಾವು, ನಮಗೆ ನಂಬಲಿಕ್ಕೆ ಆಗುದಿಲ್ಲ, ಇಂಪಾಸಿಬಲ್ ಅಂತ ಹೇಳ್ತಾರೆ, ಇಂಪ್ಲಾಸಿಬಲ್ ಅಂತ ಹೇಳ್ತಾರೆ. ಸೊ ಅಂತ ವಿಚಾರಗಳಲ್ಲಿ ಯಾರು ತಲ್ಲೀನರಾಗಿರ್ತಾರೆ, ಯಾರು ಕಂಪ್ಲೀಟ್ಲಿ ಅದ್ರಲ್ಲಿ ನಂಬಿರ್ತಾರೆ, ಅಂತವರಿಗೆ ನಾವು ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೇವೆ. ಆದ್ರೆ ಅದಕ್ಕೆ ಅದಷ್ಟೇ ಅಂತ ಅಲ್ಲ, ಅದರಲ್ಲಿ ನಾವು ಈ ಒಂದ್ ತಿಂಗಳು ಅವ್ರಿಗೆ ಕಂಟಿನ್ಯೂಸ್ ಇರ್ಬೇಕು, ಈ ಏಜ್ ಟೈಮ್ನ ಅಂತ ಹೇಳಿದೆ, ಅರ್ಲಿ ಅಡಲ್ಟ್ಹುಡ್ ಅಂಡ್ ಲೇಟ್ ಅಡೋಲೆಸೆನ್ಸ್ ಆ ಟೈಮಲ್ಲಿ ಸ್ಟಾರ್ಟ್ ಆಗಿರ್ಕ, ಆಮೇಲೆ ಅವರಿಗೆ ಯಾವುದೇ ಬೇರೆ ರೀತಿಯ ಸಬ್ಸ್ಟೆನ್ಸಸ್ ಅಂದ್ರೆ ಬೇರೆ ವ್ಯಸನವನ್ನು ಒಳಗೆ ತೊಡಗಿರಬಾರ್ದು. ಯಾಕಂದ್ರೆ ಕೆಲವು ವ್ಯಸನ ತೊಡಗಿದ್ದವರಿಗೂ ಇದೇ ತರ ತೊಂದರೆಗಳು ಇರ್ತದೆ. ಸೊ ವ್ಯಸನದಲ್ಲಿ ಇರಬಾರ್ದು. ಸೊ ಆ ತರ ಇದ್ದವರಲ್ಲಿ ಈ ತರ ಕಾಯಿಲೆ ಇದೆ ಅಂತ ಗೊತ್ತಲ್ಲ, ಅದಕ್ಕೆ ನಾವು ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೇವೆ.
3: ಓಕೆ, ಈ ಸ್ಕಿಜೋಫ್ರೇನಿಯಾ ನೀವ್ ಹೇಳಿದ್ರೆ 18-25 ಒಳಗೆ ಕಾಣಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ, ಈಗ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆನಾ?
4: ಇಲ್ಲ, ನಾ ಅಂತ ಹೇಳಿದ್ದು ಎಲ್ಲರಿಗೂ 18-25 ಇಸ್ ಅ ಪೀಕ್. ಆದ್ರೆ ವುಮೆನ್ ಅಲ್ಲಿ ನಾವು ಬೈ ಮಾಡೆಲ್ ಪೀಕ್, ಬೈ ಮಾಡೆಲ್ ಅಂದ್ರೆ ಎರಡು ಪೀಕ್ ನೋಡ್ತೇವೆ, ಒಂದು 18-25, ಇನ್ನೊಂದು 45-50 ರೇಂಜ್ ಅಲ್ಲಿ ಆಗ್ತದೆ.
3: ಓಕೆ, ಈಗ ನೀವು ಅವರಿಗೆ ಯಾರೋ ಮಾತಾಡ್ದಾಗ ಕೇಳಿಸುತ್ತೆ, ಅವ್ರಿಗೆ ಏನೇನೋ ಹೇಳ್ದಂಗೆ ಕೇಳಿಸುತ್ತೆ, ಇದ್ರಲ್ಲೆಲ್ಲ ಇರುತ್ತೆ, ಅವ್ರಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ ಅಂತ ಹೇಳಿದ್ರೆ, ನಮ್ ಬದಂಗೆಲ್ಲ ಹಿಂಗಲ್ಲಾರೆ, ಹೆಣ್ಣಿಗೆ ಗಂಡಿಗೆ ಜಕ್ಕಣಿ ಮೆಟ್ಕೊಂಡಿತ್ತು, ಭೂತ ಮೆಟ್ಕೊಂಡಿತ್ತು, ಅದ್ಯಾರೋ ಸತ್ತು, ಅದರ 5 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ ಅದೆಲ್ಲ ವಾಪಸ್ ಬಂದಿತ್ತು ಈಗ ಅಂತೇಳಿ ಹೇಳಿ, ಯಾರೋ ದೈವ ಪಾತ್ರಿಗಳ ಹತ್ರ ಮಾತ್ರ, ಮಾಂತ್ರಿಕರ ಹತ್ರ, ಅವ್ರಿವ್ರ ಹತ್ರ ಕರ್ಕೊಂಡು ನಿಮ್ನಾಯ್ತು ಅಂತೇಳಿ ಹೇಳಿ ದಾರ ಕಡ್ಸ್ಕೊಂಡು ಬರ್ತಾರೆ, ಈ ಹೋಮ ಎಂಥದ್ದು ಮಾಡಿಸ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ಈಗ ನೀವಷ್ಟು ಈಗಷ್ಟೇ ಹೇಳ್ರಿ, ಬಂದು ಕೂಡಲೇ ನನ್ನ ಹತ್ರ ಒಂದು, ಇವತ್ತು ನಂಗೆ ಪೇಷಂಟ್ಸ್ ತುಂಬ ಇದ್ದೀರಿಲ್ಲ ಅಂತ, ಅದು ನಂಬದಿಲ್ಲಿ ಹೆಂಗಿದು ಹೆಂಗಿದೆ ಈಗ ಒಂಚೂ ಅದ್ರ ಬಗ್ಗೆ ಹೇಳಿ ಕಂಬ.
4: ಈಗ ಕಾಣಿ, ಫಸ್ಟ್ ನೀವು ಅಡ್ರೆಸ್ ಮಾಡೋದು ಮೂಢನಂಬಿಕೆಗಳ ಬಗ್ಗೆ ಅಲ್ದಾ, ಈಗ ನಮ್ಮ ದೈಹಿಕ ತೊಂದರೆಗಳಾದ್ರೆ ಎಂತ ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಜಾಸ್ತಿ ಆಯ್ತು ಕಾಣಿ ಅಂತೇಳಿ ಒಂದು ಶುಗರ್ ರಿಪೋರ್ಟ್ ತೋರಿಸ್ತಾರೆ ನಿಮಗೆ. ಬಿ ಪಿ ಜಾಸ್ತಿ ಆದ್ರೆ ಬಿ ಪಿ ಜಾಸ್ತಿ ಆಯ್ತು ಕಾಣಿ ಅಂತ ಬಿ ಪಿ ಚೆಕ್ ಮಾಡಿ ಹೇಳ್ತಾರೆ. ಮಾನಸಿಕ ತೊಂದರೆ ಆದ್ರೆ ಅಂತ ಎಂತ ತೋರಿಸೋದು ನಾವು ಪ್ರೂಫ್?
3: ಲಕ್ಷಣ ತೋರಿಸೋಕೆ ಇಲ್ಲ,
4: ಲಕ್ಷಣಗಳು ಬರೀ ಅವರು ಸ್ವಭಾವದಲ್ಲಿ ತೋರತ್ತ ಹೌದಾ? ಮಾತ್ರ ನಾವು ಸ್ಕ್ಯಾನ್ ಮಾಡಿ ನೀವು ಕಾಣಿ ಇದ್ರಂಗೆ ಆಯ್ತು ಡಿಪ್ರೆಷನ್ ಸ್ಕಿಜೋಫ್ರೆನ್ ಆಯ್ತು ಅಂತೇಳಿ ತೋರಿಸುವಷ್ಟು ಇನ್ನೂ ಅಡ್ವಾನ್ಸ್ ಆಗಿಲ್ಲ. ಫಾರಿನ್ ವೆಸ್ಟರ್ನ್ ಕಂಟ್ರೀಸ್ ಹಂಗೆ ಫಂಕ್ಷನಲ್ ಎಮ್ ಆರ್ ಐ ಅಂತ ಇತ್ತು, ಬಿಗರ್ ಇಂಥ ಟೆಕ್ನಾಲಜೀಸ್ ಉಂಟು ಅದ್ರಲ್ಲಿ ತೋರಿಸ್ಲಕ್, ನಮ್ಮಲ್ಲಿ ಇನ್ನೂ ಆಯ್ಲ. ಸೊ ಅವಾಗೆಂತ ಪುರಾತನ ಕಾಲದಿಂದ ಯಾವ್ದು ನಮಗೆ ತೋರುದಿಲ್ವೋ ಅದಕ್ಕೆ ನಾವೆಂತ ಮಾಡ್ತೇವೆ, ದೇವರು ದೈವ ದಿಂದ ನಿಮ್ಮ ಪುನರ್ಜನ್ಮದ ಇದೊಂದು ತೊಂದರೆ, ಹಳೆ ಜನ್ಮದ ಕರ್ಮ, ಹೀಗೆ ನಾವು ಅದ್ರ ಮೇಲೆ ಕತೆ ಕಟ್ತಾ ಹೋಗ್ತದೆ. ಈಗ ನಾನು ಇಲ್ಲಿನವನೇ ಬ್ರಹ್ಮರುದವನೇ ಅಲ್ವಾ, ನನ್ನ ಕಸ್ಟಮ್ಸ್ ಕಲ್ಚರ್ ವೆರಿ ರಿಚ್, ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬಾ ರಿಚ್ ಉಂಟು. ಸೊ ನಾವು ದೈವ ನಂಬುದಾಗಲಿ, ದೇವ್ರ ನಂಬುದಾಗಲಿ, ಕೋಲ ನಂಬುದಾಗಲಿ, ಪಾತ್ರಗಳ ನಂಬುದಾಗಲಿ, ನಾನು ಸಹ ಮಾಡ್ತೇನೆ. ನಾನು ಯಾವುದೇ ಶುಭ ಕಾರ್ಯ ನೋಡ್ಬೇಕಾದ್ರೂ ಹೋಗ್ತೇನೆ. ಆದ್ರೆ ಎಂತ ಇದು ಕಲ್ಚರಲಿ ಅಕ್ಸೆಪ್ಟೆಡ್ ಕಸ್ಟಮ್. ನಾನು ನನ್ನ ಜೀವನ ಬಿಟ್ಟು ನನಗೆ ತೊಂದರೆ ಆಗ್ತಾ ಉಂಟು, ನನಗೆ ಮಾನಸಿಕ ತೊಂದರೆ ಆಗ್ತಾ ಉಂಟು, ಅದರಲ್ಲಿ ಅಲ್ಲಿಗೆ ಹೋಗ್ತಾ ಇಲ್ಲ. ಕಲ್ಚರಲಿ ಅಕ್ಸೆಪ್ಟೆಡ್ ನಾವು ಹೋಗ್ತಾ ಇದ್ದೇವೆ ಆಸ್ ಅ ಪಾರ್ಟ್ ಆಫ್ ಕಸ್ಟಮ್. ಆದರೆ ಎಂತಾಗ್ತದೆ ಈಗಿನ ಕಾಲದಲ್ಲಿ ಮಾನಸಿಕ ತೊಂದರೆ ಅನ್ನೋದು ಒಕ್ಕೊಳ್ಳೋದೆ ಕಷ್ಟ, ಇವನಿಗೆ ಇದುಂಟು ಅಂತ ಒಕ್ಕೊಳ್ಳೋದೆ ಕಷ್ಟ. ಅವ್ರು ಎಂತ ಮಾಡ್ತಾರೆ, ಇದಕ್ಕೊಂದು ಕಾರಣ ಇರಲೇಬೇಕು, ಎಂಥದ್ದು ಇರಲೇಬೇಕು. ಇವ್ರಿಗೆ ಹೋಗಿ ತೋರಿಸುವ, ದೇವ್ರ ಹತ್ರ ತೋರಿಸುವ, ಅವರಷ್ಟು ಬೆಳ್ತಾ ಇರ್ತಾರೆ, ಊಟ ಮಾಡ್ತಾ ಇರೋದಿಲ್ಲ, ಸಂಶಯ ಮಾಡ್ತಾ ಇರ್ತಾರೆ, ಸಿಟ್ಟು ಮಾಡ್ತಾರೆ, ಸ್ನಾನ ಮಾಡ್ತಾ ಇರೋದಿಲ್ಲ, ಅಷ್ಟು ತೊಂದರೆ ಆಗಿರ್ತದೆ. ಆದರೂ ಅವರು ಡಾಕ್ಟರ್ ಹತ್ರ ಕರ್ಕೊಂಡು ಬದಲು ದೈವ ಹತ್ರ ಹೋಗೋದು, ದೇವ್ರ ಹತ್ರ ಹೋಗೋದು ಹೋಗ್ತಾರೆ. ನಾನು ಅದಕ್ಕೆ ಅಂತ ಹೇಳೋದು, ನಾನು ದೇವ್ರ ದೈವನ್ ನಂಬೇಡಿ ಅಂತ ಹೇಳೋದಿಲ್ಲ. ಯಾವಾಗ ತೊಂದರೆ ಆಗ್ತದೆ, ನೀವು ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡಲೇ ಎಲ್ಲಿ ಹೋಗ್ತೀರಾ? ದೈವರ ದೈವ ಹತ್ರ ಹೋಗುದಿಲ್ಲ, ಯಾಕೆ ನಿಮಗೆ ಗೊತ್ತುಂಟು ಅಲ್ಲಿ ಬೈಕ್ ಫಸ್ಟ್ ಮೇನ್, ಆಮೇಲೆ ದೇವ್ರ ಹತ್ರ ಬೇಡ್ಬೋದು ನಾವು ಸರಿಯಾಗ್ಲಿ ಅಂತೇಳಿ. ಇದ್ರಲ್ಲೂ ಸಹ ಹಾಗೆ ಮಾಡಬೇಕು. ಈ ನೀವು ಹೇಳಿದ್ದು ತೈತ ಕಟ್ತಾರೆ, ಹೋಮ ಮಾಡ್ತಾರೆ, ಅದೆಲ್ಲ ಓಕೆ. ನಾವು ಕೆಲವರಲ್ಲಿ ಎಂತ ಕಂಡಿದ್ದಾನೆ, ಬರೇ ಇಡ್ತಾರೆ, ಹೊಡಿತಾರೆ, ರೂಮ್ ಅಲ್ಲಿ ಒಳಗೆ ಕೂಡ ಹಾಕ್ತಾರೆ, ಇವಳಗೆ ದೇವ್ರ ದೈವ ಹೋಗಿ ಅಂತ ಹೇಳಿ. ಈ ತರ ಅವ್ರಿಗೆ ಯಾವಾಗ ಟಾರ್ಚರ್ ಕೊಡ್ತಾರಲ್ವಾ, ಆ ಪೇಷಂಟ್ ಇದ್ದು ಕಾಯಿಲೆ ಇನ್ನೂ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗ್ತದೆ. ಅವರಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗಿ ಮಾಡಿಸುವಂತ ಚಾನ್ಸಸ್ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ. ಒಂದೇ ಒಂದು ಕಾರಣ, ಯಾಕಂತಕ್ಕೆ ಸಮಾಜದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನಾವು ಸೈಕಿಯಾಟ್ರಿಸ್ಟ್ ಹತ್ರ ಬರುದಂದ್ರೆ ಭಯ ಅವರಿಗೆ, ಇವರಿಗೆ ಮಾನಸಿಕ ಅಂತೇಳಿ ಒಂದು ಲೇಬಲ್ ಹಾಕಿ ಬಿಡ್ತಾರೆ ಅಂತೇಳಿ. ಸೊ ಅದಕ್ಕೆ ಈ ವರ್ಷ ಸ್ಕಿಜೋಫ್ರೆನಿಯಾ ಡೇ ದಿನ ನಮ್ಮ ಟ್ಯಾಗ್ ಲೈನ್ ಇದ್ದದ್ದೆ ರೀಥಿಂಕ್ ದ ಲೇಬಲ್ ರೀಕ್ಲೇಮ್ ದ ಸ್ಟೋರಿ ಅಂತೇಳಿ. ಅಂದ್ರೆ ನೀವು ಲೇಬಲ್ ಹಾಕೋಕ್ಕಿಂತ ಮುಂಚೆ, ಇವ ಮಾನಸಿಕ ಅಂತ ಲೇಬಲ್ ಹಾಕೋಕ್ಕಿಂತ ಮುಂಚೆ ಅವನೊಬ್ಬ ಮನುಷ್ಯನ ಕಾಣಿ, ಯಾರದೊಬ್ಬ ಮಗ ಆಗಿರ್ತಾನವ, ಯಾರದೊಬ್ಬ ದೋಸ್ತ ಆಗಿರ್ತಾನೆ, ಇಲ್ಲೊಂದು ಕೆಲಸ ಮಾಡ್ತಿರ್ತಾನೆ, ಅವನ ವ್ಯಕ್ತಿತ್ವ ಬಗ್ಗೆ ಫಸ್ಟ್ ಯೋಚನೆ ಮಾಡಿ. ಈಗ ಯಾರಿಗಾದ್ರು ಶುಗರ್ ಬಂದರೆ, ಏ ಶುಗರ್ ಬಂದಿದೆ ಬಾ ಇಲ್ಲಿ ಅಂತ ಕರಿತೇವೆ ನಾವು? ಇಲ್ಲ, ಅದು ನ್ಯಾಚುರಲ್ ಆಗಿ ಅವರ ಒಂದು ಭಾಗ, ಒಂದು ಜೀವನದ ಒಂದು ತೊಂದರೆ ಅಂತ ಯೋಚನೆ ಮಾಡ್ತೀರ. ಹಾಗೆಯೇ ಮಾನಸಿಕ ರೋಗವನ್ನು ಹಾಗೆ ಅಕ್ಸೆಪ್ಟ್ ಮಾಡೋದು ಫಸ್ಟ್ ಮುಖ್ಯ ನಮಗೆ. ಒಂದು ಇನ್ನೊಂದು, ನೀವು ಕೇಳಿದ್ರಿ ನೀವು ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಪೇಷಂಟ್ಸ್ ಇದ್ರಿ ಹೇಳಿದ್ರಲ್ಲ, ಹೌದು. ಇದು ನಾನು ನೋಡ್ತಾ ಇರೋದು ಐಸ್ ಬರ್ಗಿನ ಟಿಪ್. ಇಂಥ ಐಸ್ ಬರ್ಗ್ ಹೇಳ್ತೇವೆ, ನೀರಿನ ಮೇಲೆ ಎಂತ ತೋರ್ತಾ ಉಂಟು ಅದಷ್ಟೇ ತೋರ್ತಾ ಇರೋದು ನಾವು. ಆದರೂ ಸಹ ಇಷ್ಟು ಪೇಷಂಟ್ಸ್ ಇದ್ದಾರೆ ಕಾಣಿ, ಅದರಲ್ಲಿ ಅವರು ತೊಂದರು ನೊಂದು ಆಮೇಲೆ ಆಚೆಚೆ ಮನೆಗೆ ಯಾರು ಹೋಗ್ತಾ ಇದ್ರೆ ಅವ್ರಿಗೆ ಕೇಣಿ ಬಂದಿರೋದು ಇವರು, ಅಥವಾ ಮೆಡಿಕಲ್ ಆಫೀಸರ್ಗೆ. ಅವರು ಎಂತ ನಿದ್ರೆ ತೊಂದರೆ ಇರಲಿ ಮಾನಸಿಕ ತೊಂದರೆ ಇರಲಿ ಫಸ್ಟ್ ಹೋಗೋದು ಫಿಸಿಷಿಯನ್ಗೆ, ಒಳ್ಳೇದೇ ಅದು. ಅವರು ರೆಫರ್ ಮಾಡಿ ಬಂದಿರುವಂಥದ್ದು, ಇವರಲ್ಲೇ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅರಿವೇ ಇಲ್ಲ, ಅರಿವಿದ್ದಿದ್ರೆ ಬರ್ತಿದ್ರು. ಆದ್ರೂ ನಮ್ಮ ಪೇಷಂಟ್ ಲೋಡ್ ಉಂಟು, ಆದ್ರೆ ನಾವು ಇನ್ನು ಆಳದೊಳಗೆ ಹೋಗ್ಬೇಕಂದ್ರೆ ಸುಮಾರುಂಟು ಇನ್ನು.
3: ಆದ್ರೆ ನಂಗೆ ನಮ್ಮ ಕುಂದಾಪುರ ತಾಲೂಕಲ್ಲಿ ಸ್ಕಿಜೋಫ್ರೇನಿಯಾ ರೇಟ್ ಎಷ್ಟಿದೆ, ಹ್ಯಾಂಗಿದೆ
4: ಸ್ಕಿಜೋಫ್ರೇನಿಯಾ ನಮ್ಮ ತಾಲೂಕಲ್ಲಿ? ನಾನು ಈಗ ನೋಡಿದ ಪ್ರಕಾರ, ನಾನು ನೋಡಿದ ಒಂದು 50 ಪೇಷಂಟ್, 50 ಪೇಷಂಟ್ ಅಲ್ಲಿ ಹೆಚ್ಚು ಅಟ್ಲೀಸ್ಟ್ 10-20 ಪೇಷಂಟ್ಸ್ ಸ್ಕಿಜೋಫ್ರೇನಿಯಾದಲ್ಲಿ ಇದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಸೈಕಾಟ್ರಿಕ್ ಪ್ರಾಬ್ಲಮ್ಸ್ ಬರೋದ್ರೊಳಗೆ 20%, ಆಲ್ಮೋಸ್ಟ್ 30-40% ಸ್ಕಿಜೋಫ್ರೇನಿಯಾ ಹೇಳ್ಬೋದು. ಜನರಲ್ 2-3% ಅಂತ ಹೇಳ್ತೇವೆ, 100-2-3 ಡಯಾಗ್ನೋಸ್ ಆಗಿರುವಂತದ್ದು. ಇಟ್ಸ್ ಅ ಬಿಗ್ ನಂಬರ್ ನಾವು ಕಂಪೇರ್ ಮಾಡುದಾದ್ರೆ. ಆದ್ರೆ ಡಿಪ್ರೆಷನ್ ಅಥವಾ ಎನಿ ಅದರ್ ಮೆಂಟಲ್ನೆಸ್ 30-40% ಇದೆ. ಬಟ್ ಸ್ಕಿಜೋಫ್ರೇನಿಯಾ ಎಂತ ಅಂತ ಹೇಳಿದ್ರೆ ಅದು ಸ್ವಲ್ಪ ಒಂದು ನರದ ಡೆವಲಪ್ಮೆಂಟ್ ಡಿಸಾರ್ಡರ್ ಅಂತೇಳಿ ಈಗ ಕನ್ಸಿಡರ್ ಮಾಡ್ತಾ ಇದ್ದಾರೆ.
3: ನಾನು ಅದೇ ನಿಮ್ಗೆ ಕೇಳ್ಕಂತ ಇದ್ದದ್ದು, ಅದು ಹ್ಯಾಂಗಾಯ್ತು ಸ್ಕಿಜೋಫ್ರೇನಿಯಾಕ್ಕೆ ಕಾರಣ ಎಂತ, ಯಾವ್ದ್ರಿಂದ ಸ್ಕಿಜೋಫ್ರೇನಿಯಾ ಕಾಯಿಲೆ ಬತ್ತ?
4: ಈಗ ನಾವು ಹ್ಯಾಂಗೆ ಶುಗರ್ ಇದರಿಂದನೇ ಬತ್ತ ಅಂತ ಹೇಳುತ್ತೆ, ಇನ್ಸುಲಿನ್ ವರ್ಕ್ ಆಗ್ತಿಲ್ಲ ಬಾಡಿ ಹಂಗೆ ಅಂತೇಳಿ, ಅದು ಒಂದೇ ಸಾಕು ಅದಕ್ಕೆ ಕಾರಣ. ಸ್ಕಿಜೋಫ್ರೇನಿಯಾ ಹಾಗಲ್ಲ, ಸುಮಾರು ತೊಂದರೆ ಇತ್ತು, ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಉಂಟು. ಒಂದು, ಅವರ ತಂದೆ ತಾಯಿಯಲ್ಲಿ ಆ ಲಕ್ಷಣ ಇತ್ತು ಸ್ಕಿಜೋಫ್ರೇನಿಯಾ ಅಂದರೆ ಜೆನೆಟಿಕ್ ಇಂದ ಬತ್ತು, ಹೆರಿಡಿಟ್ರಿಯಿಂದ ಬತ್ತು. ಒಂದು, ಇನ್ನೊಂದು ಕನ್ಸಾಗ್ನೇಸ್ ಮ್ಯಾರೇಜ್ ಅಂದರೆ ಸಂಬಂಧದ ಒಳಗೆ ಮದುವೆ ಆಗುವವರಲ್ಲಿ ಹೇಗೆ ಬುದ್ಧಿಮಂದಿತ ಇದೆಯೋ ಸ್ಕಿಜೋಫ್ರೇನಿಯಾ ರಿಸ್ಕ್ ಸಹ ಜಾಸ್ತಿ ಆಗೋ ಚಾನ್ಸಸ್ ಇತ್ತು.
3: ಓಕೆ, ಸಂಬಂಧಿಕರು ಒಳಗೊಳಗೆ ಮದುವೆ
4: ಮಾಡ್ಕೊಳ್ಳೋದು, ಒಳಗೆ ಮದುವೆ ಮಾಡ್ಕೊಳ್ಳೋದು, ಫಸ್ಟ್ ಕಸಿನ್ ಸೆಕೆಂಡ್ ಕಸಿನ್ ಹಾಗೆ. ಸೊ ತುಂಬಾ ಕ್ಲೋಸ್ ರಿಲೇಟಿವ್ ಮದುವೆ ಆಗ್ಬೋದಲ್ಲಿ, ಅದ್ರಲ್ಲಿ ಸಹ ಹಾಗೆ. ಇನ್ನೊಂದು ಯಾವ್ದಂದ್ರೆ ಹೇಳಿದ್ರೆ ಜೆನೆಟಿಕ್ಸ್ ಆಯ್ತು. ಎರಡನೇದು ನಾವು ಸೋಷಿಯಲ್ ಅಪ್ಬ್ರಿಂಗಿಂಗ್ ಅಂತ ಹೇಳಿ, ಸೋಷಿಯಲ್ ಥಿಯರಿ ಆಫ್ ಸ್ಕಿಜೋಫ್ರೆನಿಯಾ ಅಂತ ಹೇಳುತ್ತೆ ನಾವು. ಅಂದ್ರೆ ಆ ಮಗು ಹುಟ್ಟಿ ಆದ ಮೇಲೆ ಬೆಳವಣಿಗೆ ಆಗ್ಬೇಕಾದ್ರೆ ಅವರ ಫ್ಯಾಮಿಲಿ ಕಂಡೀಷನ್ ಹೇಗಿದ್ದಿತ್ತು, ಪ್ರಾಬ್ಲಮ್ ಫ್ಯಾಮಿಲಿ ಇದ್ದಿತ್ತ, ತಾಯಿ ನೋಡುದಿಲ್ಲ, ತಾಯಿ ಜಾಸ್ತಿ ಅಟ್ಯಾಚ್ಮೆಂಟ್ ಕೊಡುದಿಲ್ಲ, ಮಗು ಹತ್ರ ಬಂದು ಕೇಳುದಿಲ್ಲ, ಆ ಬಾಂಡಿಂಗ್ ಆಗ್ಲಿಲ್ಲ, ತುಂಬಾ ಕೋಲ್ಡ್ ಇದ್ಲು, ಎಮೋಷನಲ್ ಡಿಸ್ಟೆಂಟ್ ಇದ್ಲು, ಹಿಂಗಿದ್ರೆ ಆತ. ಇಲ್ಲ ಕೆಲವೊಂದರಲ್ಲಿ ಕೆಲವೊಂದ್ಸರಿ ಈಗ ಡಬಲ್ ಬೈಂಡ್ ಅಂತ ಹೇಳತ್ತ, ಅಂದ್ರೆ ತಂದೆ ತಾಯಿ ನಾನ್ ಸರಿ ಅವಳು ತಪ್ಪು ಅಂತ ತೋರಿಸೋದ್ರಲ್ಲಿ ಮಗು ಹತ್ರ ಕಾನ್ಫ್ಲಿಕ್ಟಿಂಗ್ ಎಂತ ಹೇಳ್ಬೋದು, ಕಾಂಪ್ಲಿಮೆಂಟ್ ಅಥವಾ ಪನಿಷ್ಮೆಂಟ್ ಕೊಡ್ಬೋದು. ಒಂದೊಂದ್ಸರಿ ನೀ ಮಾಡಿದ ಕರೆಕ್ಟ್ ಒಳ್ಳೇದು ಅಂತ ಹೇಳ್ಬೋದು, ಇನ್ನೊಂದ್ಸರಿ ಕೆಟ್ಟ ಅಂತ ಹೇಳ್ಬೋದು. ಅವಾಗ ಮಗುವಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ, ನಾನು ಎಂತ ಸರಿ ಮಾಡಿದೆ, ಎಂತ ತಪ್ಪು ಮಾಡಿದೆ ಗೊತ್ತಾಗ್ಲಿಕ್ಕೆ. ಸೊ ಈ ತರ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿರೋ ಮಕ್ಕಳಲ್ಲಿ ಸ್ಕಿಜೋಫ್ರೆನಿಯಾ ನೋಡ್ತೇವೆ. ಇನ್ನೊಂದು ಸ್ಕಿಜೋಫ್ರೆನಿಯಾ ಆವಾಗ ನಾನು ಹುಟ್ಟಾದ್ಮೇಲೆ ಹೇಳಿದೆ, ಹುಟ್ಟಕ್ಕಿಂತ ಮುಂಚೆ ಸಹ ಕೆಲವೊಂದು ಕಾಸಸ್ ಉಂಟು. ಈ ಗರ್ಭಿಣಿ ಇದ್ದಲ್ಲಿ ಹಾಗಾದ್ರೆ ಅಮ್ಮನಿಗೆ ತುಂಬಾ ಸ್ಟ್ರೆಸ್ ಉಂಟು, ಮೆಟರ್ನಲ್ ಸ್ಟ್ರೆಸ್ ಉಂಟು, ಮನೆಯಲ್ಲಿ ಸಪೋರ್ಟ್ ಇಲ್ಲ, ವೈರಲ್ ಇನ್ಫೆಕ್ಷನ್ ಆಗಿದ್ರೆ, ಸೊ ಆ ಥರ್ಡ್ ಟೈಮ್ ಇಷ್ಟ ಟೈಮಲ್ಲಿ ವೈರಲ್ ಇನ್ಫೆಕ್ಷನ್ ಆಗಿದ್ರೆ, ಸೊ ಇದೆಲ್ಲ ರಿಸ್ಕ್ ಜಾಸ್ತಿ ಮಾಡ್ತಾರೆ. ನಾನು ಈಗ ಎಂತ ಹೇಳ್ತಾ ಇರೋದು, ನಾನು ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಸ್ಕಿಜೋಫ್ರೆನಿಯಾ, ಸ್ಕಿಜೋಫ್ರೆನಿಗೆ ಒಂದೇ ಕಾಸ್ ಅಂತ ಯಾವುದೂ ಇಲ್ಲ. ಆದರೆ ಸ್ಕಿಜೋಫ್ರೆನಿಯಾದಲ್ಲಿ ಎಂತ ಆಗ್ತದೆ ಬ್ರೈನಲ್ಲಿ, ಅದುಂಟು. ಎಂತ ಆಗ್ತದೆ ಅಂತ ಹೇಳಿದ್ರೆ, ಸ್ಕಿಜೋಫ್ರೆನಿಯಾದಲ್ಲಿ ನಮ್ಮ ಬ್ರೈನ್ ತುಂಬ ಪಾರ್ಟ್ಸ್ ಉಂಟು ತಲೆಯೊಳಗೆ, ವೆರಿ ಕಾಂಪ್ಲೆಕ್ಸ್. ಅದರಲ್ಲಿ ಒಂದು ಭಾಗದಲ್ಲಿ ನಾವೆಂತ ಹೇಳ್ತೇವೆ, ಸ್ಟ್ರೈಟಮ್ ಅಂತ ಹೇಳ್ತೇವೆ. ಅದರಲ್ಲಿ ಡೋಪಮಿನ್ ಅನ್ನೋ ಅಂಶ, ನಮಗೆ ಖುಷಿ ಕೊಡೋ ಅಂಶ, ಕೆಲಸ ಮಾಡುವಂಥ ಅಂಶ ಡೋಪಮಿನ್ ಅಂತ ಹೇಳ್ತೇವೆ. ಈಗ ನಾವೆಲ್ಲ ಇನ್ಸ್ಟಾಗ್ರಾಮ್ ನೋಡ್ಬೇಕನ್ನೋ ಖುಷಿ ಆಗ್ತದಲ್ಲ, ಅದು ಡೋಪಮಿನ್ ಅಂತ ಸಿಗೋದು. ಈ ಡೋಪಮಿನ್ ಅಂಶ ಕೆಲವೊಂದು ಬ್ರೈನ್ನ ಏರಿಯಾದೊಳಗೆ ಕರೆಕ್ಟ್ ಅಂಶದಲ್ಲಿ ಜಾಸ್ತಿ ರಿಲೀಸ್ ಆದರೆ ಒಳ್ಳೇದು. ಯಾವಾಗ ಅದು ಜಾಸ್ತಿ ರಿಲೀಸ್ ಆಗೋಬಿಟ್ಟು ಅದಕ್ಕಿಂತ ಡಬಲ್ ತ್ರಿಬಲ್ ಜಾಸ್ತಿ ರಿಲೀಸ್ ಆಗ್ತಾ ಉಂಟು ಅಂದಲ್ಲಿ ಅವಾಗ ಓವರ್ ಫೈರ್ ಆಗಿ ಸಂಶಯದ ಕಾಯಿಲೆ ಬರ್ತದೆ. ಸೊ ಈಗ ಒಂದು ಪರ್ಸೆಪ್ಷನ್ ತಗೊಳ್ಳೋದು, ಈಗ ನಾವು ಅಲ್ಲಿಂದ ಸೌಂಡ್ ಬರ್ತಾ ಉಂಟು, ನನಗೆ ಈಗ ಎ ಸಿ ಆನ್ ಆಗಿದೆ ತಿಳ್ಕೊಳ್ಳಿ, ಅಲ್ಲಿ ಸೌಂಡ್ ಬರ್ತಾ ಉಂಟು, ಇದು ನನಗೆ ನಾರ್ಮಲ್ ಪರ್ಸೆಪ್ಷನ್ ಆಗ್ತದೆ. ಆದರೆ ಡೋಪಮಿನ್ ಹೈ ಆಯ್ತು ಅಂತ ತಿಳ್ಕೊಳ್ಳಿ, ಅಲ್ಲಿಂದ ಯಾರೋ ಮಾತಾಡ್ದಾಗ ಕೇಳಿದಾಗ ಆಗ್ತದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಬ್ರೈನ್ ಕೆಮಿಸ್ಟ್ರಿ. ಸೊ ನಾವೀಗ ಮಾನಸಿಕ ರೋಗವನ್ನು ನಾವು ಜಸ್ಟ್ ಮನಸ್ಸಿನ ರೋಗ ಅಂತ ಹೇಳಲಿಕ್ಕಾಗುದಿಲ್ಲ. ಎಲ್ಲ ಮಾನಸಿಕ ರೋಗಕ್ಕೂ ಮೆದುಳಿನಲ್ಲಿ ರಸಾಯನದ ತೊಂದರೆಗಳು ಇರ್ತದೆ. ಈ ಡೋಪಮಿನ್, ಸೆರೆಟೋನಿನ್, ನಾರೆಪಿನೆಫ್ರಿನ್ ಅಂತ ಎಂತ ಉಂಟು ಬ್ರೈನಲ್ಲಿ, ಅದು ನಮಗೆ ಸ್ಕ್ಯಾನ್ ಅಲ್ಲಿ ತೋರುದಿಲ್ಲ, ಬಟ್ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ನರ್ವ್ ಕನೆಕ್ಷನ್ಸ್ ಒಳಗೆ ತೊಂದರೆ ಇರ್ತದೆ.
3: ಓಕೆ, ಸೊ ಅದರಿಂದ ಸ್ಕಿಜೋಫ್ರೆನಿಯಾ ಚಾನ್ಸಸ್ ತುಂಬಾ ಜಾಸ್ತಿ ಅಂತ ನೀವು ಹೇಳ್ತೀರಿ. ಹೆರಿಡಿಟ್ರಿ ಅಂತ ನೀವು ಹೇಳಿದ್ರಿ,
4: ಒಂದು ಹೆರಿಡಿಟ್ರಿ, ಇನ್ನೊಂದು ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಹೆಂಗಿತ್ತು, ಮೂರನೇದು ಮೆಟರ್ನಲ್ ಇನ್ಫೆಕ್ಷನ್, ಪ್ರೆಗ್ನೆನ್ಸಿ ಇದ್ದಲ್ಲಿ ಇನ್ಫೆಕ್ಷನ್ ಆಗುವಂತದ್ದು ಅದರಿಂದ ಸಹ ಆಗ್ತದೆ. ಸೊ ಆಲ್ ದಿಸ್ ಕಂಬೈನ್ಡ್ ಸ್ಕಿಜೋಫ್ರೆನಿಯಾಕ್ಕೆ ಕಾರಣ ಆಗುವ.
3: ಈ ಸ್ಕಿಜೋಫ್ರೆನಿಯಾ ಬಗ್ಗೆ ಇರುವ ಮಿಸ್ಕನ್ಸೆಪ್ಷನ್ ಅಂದ್ರೆ ತಪ್ಪು ಕಲ್ಪನೆಗಳೆಲ್ಲ ಏನೇನು ಡಾಕ್ಟ್ರೆ?
4: ಸ್ಕಿಜೋಫ್ರೆನಿಯಾ ನಾವು ಫಸ್ಟ್ ತಪ್ಪು ಕಲ್ಪನೆಗೆ ದಾರಿ ಮಾಡಿಕೊಳ್ಳೋದೇ ಮೀಡಿಯಾ ಹೇಳ್ಬೋದು ನಾನು, ಯಾಕೆ ನಾನು ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತಾ ಇರ್ಬೋದು. ಅದು ನೀವು ಯಾವುದೇ ಒಂದು ಮಾನಸಿಕ ರೋಗವನ್ನು ರೋಗಿಯನ್ನು ತೋರಿಸೋದು ಹೇಗೆ, ಎಲ್ಲೇ ಆಗ್ಲಿ ನೋಡಿಸಿ, ಕೂದಲೆಲ್ಲ ಹೀಗೆ ಇರ್ತದೆ, ಸ್ನಾನ ಮಾಡಿರೋದಿಲ್ಲ, ಎಲ್ಲೋ ಒಂದು ಕಡೆ ಗೇಟ್ ಒಳಗೆ ಹಾಕಿರ್ತಾರೆ, ಹೀಗೆ ಕಿರ್ಚಾಡ್ತಾ ಇರ್ತಾರೆ ಅವ್ರು.
3: ನಾವು ಆಕ್ಚುಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಹುಚ್ಚ ಹುಚ್ಚಿ ಅದೆಲ್ಲ ಮಾಡುದಾದ್ರೆ, ನೀವ್ ಹೇಳಿದ್ರಲ್ಲ ಇದನ್ನೇ ಮಾಡುದು, ಇದೇ ಇದನ್ನೇ ಇದನ್ನ ನೋಡ್ಕೊಳ್ಳ, ಹಾ ಇದು ಹುಚ್ಚ ರೋಲ್ ಹುಚ್ಚಿ ರೋಲ್ ಅಂತ.
4: ಈಗ ನಾನು ಸಣ್ಣದಲ್ಲಿ ಹುಚ್ಚ ಹುಚ್ಚಿ ಅನ್ನೋದನ್ನ ನಾನು ವೆರಿ ಸ್ಲಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಹೌದಾ, ನಿನಗೆ ಎಂತರ ಇದ್ ಮಾಡಿದ್ರೆ ನಾ ಕಂಕನಾಡಿ ಕರ್ಕೊಂಡು ಹೋಗ್ತೇನೆ, ಹಾಗೆ ನೀ ಕಂಕನಾಡಿ ಹೋಗು, ಇದೆಲ್ಲ ಹೇಳುದು ಸ್ಲಾಂಗ್ ಅಲ್ಲ, ವೆರಿ ಕಾಮನ್. ಬಟ್ ಯೋಚನೆ ಮಾಡಿ, ಒಬ್ಬ ಯಾರೋ ಒಬ್ಬ ಅದರಿಂದ ಸಫರ್ ಆಗ್ತಾ ಇದ್ದಾನೆ, ಅವನಿಗೆ ಕೇಳಿದ್ರೆ ಎಷ್ಟಾಗ್ಬೋದು. ಸೊ ನಮ್ಮ ಮಿತ್ಸ್ ಟ್ಯಾಬು ಸ್ಟಾರ್ಟ್ ಆಗೋದು ಇದರಿಂದವೇ. ಸೊ ನಾವು ಯಾವಾಗ ಮೆಂಟಲ್ ಹೆಲ್ತ್ ಅನ್ನೋದನ್ನು ನಾವು ಸಣ್ಣದಾಗಿ ಟೀಕೆಯಾಗಿ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದೆವೋ, ಅರಿವಿದ್ದೆ ಅರಿವಿದ್ದೆ ಮಾಡ್ತಿದ್ದೇವೋ, ಅವಾಗಿಂದಲೇ ಸ್ಟಾರ್ಟ್ ಆಗೋದು ಒಂದು. ಇನ್ನೊಂದು ನೀವೆಂತ ಹೇಳುದು ಸ್ಕಿಜೋಫ್ರೆನಿಯಾ, ಈಗ ನಾನು ಹೇಗೆ ಹೇಳಿದೆ ಮೀಡಿಯಾದಲ್ಲಿ ಹೇಗೆ ತೋರಿಸ್ತಾರೆ, ಹೀಗೆ ವಿಚಿತ್ರವಾಗಿ ತೋರಿಸ್ತಾರೆ, ಇದರಿಂದ ಎಂತ ತೋರಿಸ್ತದೆ ಅಂತ ಹೇಳಿದ್ರೆ, ಸ್ಕಿಜೋಫ್ರೆ ಒಂದು ಸರಿ ಮಾನಸಿಕ ರೋಗ ಅವನಿಗೆ ಬಂದರೆ ಮುಗೀತು, ಅವನ ಇಡೀ ಜೀವನ ಮಾನಸಿಕ ರೋಗಿಯೇ. ಇವನಿಗೆ ಯಾವುದೋ ಟ್ರೀಟ್ಮೆಂಟ್ ಇಲ್ಲ, ಟ್ರೀಟ್ಮೆಂಟ್ ಕೊಟ್ಟರು ಸಹ ಅವನು ಜೀವನ ಪರ್ಯಂತ ತಗೊಳ್ಕದನ್ನ, ಅದು ತಗೊಂಡ್ರು ಸಹ ಅವನು ಸರಿ ಆತ್ಮ ಇಲ್ಲೋ ಗೊತ್ತಿಲ್ಲ. ಇದೊಂದು ಮಿಸ್ಕನ್ಸೆಪ್ಷನ್ ಉಂಟು. ಇದು ಎಂತಕ್ಕಿರುದು, ಇದು ಎಲ್ಲ ಜನ ಸಮಾಜದ ಮೇಲೆ ಹಾಕೋಕ್ಕಾಗೋದಿಲ್ಲ, ಕೆಲವೊಂದು ಸೈನ್ಸ್ ಮೇಲೆ ಸಹ ಹಾಕೋಕ್ಕೆ ಸಾಧ್ಯ. ಆಗ್ತು ಅಂದ್ರೆ ಎಂತಕ್ಕೆ ಸೈಕೆಟ್ರಿ ಡೆವಲಪ್ ಆಗಿರೋದು ಕೊನೆ 100-150 ಇಯರ್ಸ್ ಇಂದ. ಅದಕ್ಕಿಂತ ಮುಂಚೆ ಎಂತ ಗೊತ್ತಿಲ್ಲ, ಎಲ್ಲರೂ ದೇವ್ರ ಭೂತ ಪಿಚಾಚಿ ಅನ್ಕೊಂಡು ಅವನು ಕೂಡ ಹಾಕೋದೇ ಇದ್ದಿತ್ತು.
3: ಕರೆಕ್ಟ್.
4: 3 ವರ್ಷದಲ್ಲಿ ಈಗ ಡೆವಲಪ್ ಆದ್ದು. ಈಗ ಗೊತ್ತಾಗ್ತಾ ಉಂಟು ನಮ್ಗೆ, ಹೀಗುಂಟು ಹೀಗುಂಟು ಕಾರಣ ಸಹ ಗೊತ್ತಾಗ್ತಾ ಉಂಟು, ಎಂತಕ್ಕೆ ಆಗ್ತಾ ಉಂಟು, ಮೆದುಳಲ್ಲಿ ತೊಂದರೆ ಆಗ್ತಾ ಉಂಟು, ಅದಕ್ಕೊಂದು ಪ್ರೂಫ್ ಸಹ ಸಿಗ್ತಾ ಉಂಟು ನಮಗೀಗ. ಸೊ ಇವಾಗ ಟ್ರೀಟ್ಮೆಂಟ್ ಅಪ್ರೋಚ್ ಡಯಾಗ್ನೋಸಿಸ್ ಎಲ್ಲ ಬೆಟರ್ ಆಗ್ತಾ ಉಂಟು. ಸೊ ಮುಂಚೆ ಹಾಗೆ ಆಗ್ತಾ ಇರಲಿಲ್ಲ. ಅದೊಂದು. ಸೊ ಅವಾಗ ನಾವೆಂತ ಮಾಡ್ತಿತ್ತು, ಇರುವುದು ಟ್ಯಾಬ್ಲೆಟ್ ತುಂಬ ಕಡಿಮೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಅದು ಕೊಟ್ಟರೆ ಸೈಡ್ ಎಫೆಕ್ಟ್ ಜಾಸ್ತಿ ಇದ್ದಿತ್ತು. ಸೊ ಯಾರಿಗಾರು ಕೊಟ್ಟರು ಸಹ ಅವ್ರು ಹೀಗೆ ಮಂಕಾಗ್ತಾ ಇತ್ತು. ಸೊ ಯಾರು ಸಹ ಮಾತಾಡೋದಿಲ್ಲ, ಒಂದೇ ಥರ ರೋಬೋಟ್ ಥರ ಕೂರೋದು. ಸೊ ಅವಾಗ ಎಂತಾಗೋದು, ಇವನು ಒಂದೇ ಟ್ಯಾಬ್ಲೆಟ್ ಬಿಟ್ಟರೆ ಮಾನಸಿಕ ಫುಲ್ ರೋಷ ಪಡ್ತಾನೆ, ಸಂಶಯ ಪಡ್ತಾನೆ, ಮಾತ್ರೆ ಕೊಟ್ಟರೆ ರೋಬೋಟ್ ಆಗಿ. ಈ ತೊಂದರೆಗಳಿಂದ ಮಿತ್ಸ್ ಮುಂಚೆಯಿಂದ ಎಂತ ಆಗ್ತದೆ, ಸೈಕಿಯಾಟ್ರಿಸ್ಟ್ ಹೋದ್ರೆ ಇವರು ನಿದ್ರೆ ಮಾಡ್ತಾರೆ ನಮಗೆ.
3: ಕರೆಕ್ಟ್.
4: ಇವರು ಇಡೀ ಜೀವನ ನಮಗೆ ಅಡಿಕ್ಟ್ ಆಗುವಂತ ಟ್ರೀಟ್ಮೆಂಟ್ ಕೊಡ್ತಾರೆ.
3: ಒಂದ್ಸಲ ಶುರು ಮಾಡಿದ್ರೆ
4: ಮತ್ತೆ ಬಿಡುಕಾತಿಲ್ಲ ಇದನ್ನ.
3: ಕರೆಕ್ಟ್.
4: ಈ ತರ ಒಂದು ಮಿತ್ ಬಂದಿದೆ. ಇದು ಮೇನ್ ಯಾರು ಬರು ಯಾಕೆ ಕೇಳುದಿಲ್ಲ ಅಂದ್ರೆ, ಸೈಕಿಯಾಟ್ರಿಸ್ಟ್ ಹತ್ರ ಬಂದ್ರೆ ಇವ್ರು ಬಿಡುದಿಲ್ಲ ನಮ್ಮ. ಸೊ ಇದೊಂದು ಮಿತ್, ಕಾಮನ್ ಮಿತ್ ಎಲ್ಲರಲ್ಲಿ ಇರುತ್ತೆ. ನನ್ನ ಹತ್ರ ಬರೋ ಎಲ್ಲ ಪೇಷಂಟ್ಸ್ ಕೇಂಬುದು ಅದೇ, ಸರ್ ನೀವು ಒಂದು ಮಾತ್ರೆ ಕೊಡ್ಬಿಡಿ ಸರ್, ನಾ ಮತ್ತೆ ಇಡೀ ಜೀವನ ತೊಗೊಳಕ್ ಆತಿಲ್ಲ ನಂಗೆ, ಬಿಡಿಸ್ತೀರಿ ಅಲ್ಲ ಅಂತೇಳಿ. ಸೊ ಈಗ ನಾನು ಅದೊಂದು ನಿಮ್ಮ ಮೂಲಕ ನಾ ಎಲ್ಲರಿಗೂ ಒಂದು ಮೆಸೇಜ್ ಕೊಡುದೆ ಅಂತ ಹೇಳಿದ್ರಿ, ಈಗ ಬರುವಂತ ಟ್ರೀಟ್ಮೆಂಟ್ ಒಳ್ಳೆ ಅಡ್ವಾನ್ಸ್ ಟ್ರೀಟ್ಮೆಂಟ್, ಇದ್ರಂಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇತ್ತು, ವೇಟ್ ಗೇನ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇತ್ತು. ಸೊ ಈಚ್ ಇಂಡಿವಿಜುವಲ್ ಪೇಷಂಟ್ ಕ್ಯೂರೇಟೆಡ್ ಟೇಲರ್ ಟ್ರೀಟ್ಮೆಂಟ್ ಕೊಡುವಂತ ಇವಾಗ ನಮ್ಮ ಕ್ಷಮತೆ ಉಂಟು.
3: ನಂದು ಒಂದು ಪ್ರಶ್ನೆ ಇತ್ತು ಈಗ ನಿಮ್ಮಲ್ಲಿ ಬಪ್ಪರ್ ಕೇಂತ್ರಲ್ಲ, ಹಾಗೆ ನಾವು ಅಬ್ಸರ್ವ್ ಮಾಡ್ದಂಗೆ ಈಗ ಮಾನಸಿಕ ಕಾಯಿಲೆ ಯಾರಿಗಿರುತ್ತೆ, ಯಾರೆಲ್ಲ ಟ್ರೀಟ್ಮೆಂಟ್ ತಕಂತಿದ್ರ, ಯಾವುದೇ ಕಾಯಿಲೆ ಇರಬಹುದು, ಅವ್ರ ಕಾಯಿಲೆ ಹೆಸರು ನಮ್ಗೆ ಗೊತ್ತಿಪ್ಪುದಿಲ್ಲ. ಅವ್ರಿಗೆ ಅಂದ್ರೆ ಮಾನಸಿಕ ಕಾಯಿಲೆ ಎಂಬ್ರ ಮದ್ದು ಮಾಡ್ತಿದ್ರ ಅಂಬ್ರ ಅಂತ ಕೇಂಬುದ, ಆದ್ರೆ ಅವ್ರು ಹೆಚ್ಚಾಗಿ ನಿದ್ದೆ ಮಂಪರಲ್ಲೇ ಇರ್ತಾರೆ. ಅದು ಹೆಂಗೆ, ಅದರಿಂದಾನೇ ಈ ತರದೆಲ್ಲ ಮಿಸ್ಕನ್ಸೆಪ್ಷನ್ ಹುಡ್ಕೊಂಡಿಪ್ಪು ಜಾಸ್ತಿ ಅಂತ, ಅದು ಹೆಂಗೆ?
4: ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಇದ್ರಂಗೆ. ಕೆಲವೊಂದು ಎಂತ ಅಂತಂದ್ರೆ, ಓಲ್ಡ್ ಸ್ಟೈಲ್ ಆಫ್ ಟ್ರೀಟ್ಮೆಂಟ್ ಇದೆಲ್ಲ, ಅವರು ಸ್ವಲ್ಪ ನ್ಯೂ ಸ್ಟೈಲ್ ಆಫ್ ಟ್ರೀಟ್ಮೆಂಟಿಗೆ ಕನ್ವರ್ಟ್ ಆಗೋಕೆ ಸ್ವಲ್ಪ ಕೇಂಬುದಿಲ್ಲ. ಸೊ ಅವಾಗ ಎಂತ ಆಯ್ತು, ನಾವು ಓಲ್ಡ್ ಜನರೇಷನ್ಸ್ ಆ್ಯಂಟಿಸೈಕೋಟಿಕ್ ಯೂಸ್ ಮಾಡ್ತಾರೆ, ಅವಾಗ ಅದರದ್ದು ಒಂದು ಸೈಡ್ ಎಫೆಕ್ಟ್ ಡೋಸಿನೆಸ್ ಇರುತ್ತೆ. ಒಂದು ಇನ್ನೊಂದು ಎಂತಂತ ಹೇಳಿದ್ರೆ, ಯಾವಾಗ ಆ ಸೈಕಿಯಾಟ್ರಿಕ್ ಇಲ್ನೆಸ್ ಪೀಕ್ ಹಂಗಿರುತ್ತಲ್ಲ, ಪೀಕ್ ಅಂದರೆ ತುಂಬ ರೋಷ, ಅದಿನ್ನೂ ಟ್ರೀಟ್ಮೆಂಟ್ ಸರಿ ಆಗಿಲ್ಲ, ಇನ್ನು ಸ್ಟಾರ್ಟಿಂಗ್ ನಾವು ನೋಡ್ತಾ ಇತ್ತ
3: ಟ್ರೀಟ್ಮೆಂಟ್,
4: ಹಾ. ಸೊ ಅಕ್ಯೂಟ್ ಫೇಸ್ ಅಂತ ಹೇಳಿರುತ್ತೆ, ಈ ಕಾಣಿ ಜ್ವರ ಹೈ ಡೆಂಗಿ ಬಂದಿತ್ತು ಅಂತ ತಿಳ್ಕೊಳ್ಳಿ, ಜ್ವರ ಸಡನ್ ಆಗಿ ಸ್ಟಾರ್ಟಿಂಗ್ 3-4 ದಿನ ಹೈ ಜ್ವರ ಇರುತ್ತೋ, ಮೈಕೈ ನಾವು ತಲೆನೋವು ಇರುತ್ತೆ, ಆಗ ನಾವು ಎಂತ ಮಾಡೋಕಾತಿಲ್ಲ, ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಯ್ಕೆ, ಡ್ರಿಪ್ ತಗೊಳ್ಕೆ, ಇಂಜೆಕ್ಷನ್ ತಗೊಳ್ಕೆ, ಮನೆ ಕುತ್ಕೊಂಡು ಕೊಡಿ, ಟ್ಯಾಬ್ಲೆಟ್ ಆತಿಲ್ಲ. ಸೊ ಅದೇ ತರ ಮೆಂಟಲ್ ಇಲ್ನೆಸ್ ಇರುತ್ತೆ, ಆ ಟೈಮಾಗಿ ನಾವು ಸ್ವಲ್ಪ ಹೈ ಡೋಸ್ ಕೊಡಕ್ಕೆ, ಯಾಕಂದ್ರೆ ಇಲ್ಲ ಅಂದ್ರೆ ಅವರಿಗೆ ತೊಂದರೆ ಆತಿಲ್ಲ, ಬೇರೆಯವ್ರಿಗೆ ತೊಂದರೆ ಮಾಡ್ತಾರೆ ಅವರು. ಆ ಟೈಮಲ್ಲಿ ಮಬ್ಬಿರುದು ನಿದ್ರೆ ಮಾಡೋದು ಅದು ಸಹಜ, ಆದರೆ ಆ ಅಕ್ಯೂಟ್ ಫೇಸ್ ಆದ್ಮೇಲೆ 1-2 ವಾರ ಆದ್ರ ಮೇಲೆ ನಾವು ಅವರಿಗೆ ಅವರ ಬಾಡಿಗೆ ಮತ್ತೆ ಅವರ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ಎಷ್ಟು ಡೋಸ್ ಬೇಕೋ ಅದನ್ನ ಸೆಟ್ ಮಾಡಿ ಕೊಟ್ರೆ, ಎಷ್ಟು ಜನ ಫಂಕ್ಷನ್ ಇದ್ರೆ, ನನ್ನ ಪೇಷಂಟ್ ಇದ್ರೆ ನಾನು ಅದನ್ನ ನನಗೆ ಎಕ್ಸಾಮ್, ನಾನು ಬೇರೆಯವ್ರಿಗೆ ಹೇಳೋಕ್ಕಾಗೋದಿಲ್ಲ. ಈಗ ನಮ್ಮ ಆಸ್ ಎ ಸೈಕಿಯಾಟ್ರಿಸ್ಟ್ ನಮ್ಮ ರೋಲ್ ಎಂತ ಇರಬೇಕಂದ್ರೆ, ನಾವು ಪೇಷಂಟ್ ಬರೋರನ್ನ ಜಸ್ಟ್ ಆ ರೋಗ ಮುಕ್ತವಾಗಿ ಅವನು ರೋಷ ಮಾಡಬಾರ್ದು, ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಇದಿರಬಾರ್ದು, ಅವ ಒಂದು ಸೊಸೈಟಿ ಸಮಾಜದಲ್ಲಿ ಒಂದು ಫಂಕ್ಷನಿಂಗ್ ಆಗಬೇಕು, ಕೆಲಸಕ್ಕೆ ಹೋಗಬೇಕು, ನಾರ್ಮಲ್ ಮನುಷ್ಯನ ತರ ಬಿಹೇವ್ ಮಾಡಬೇಕು, ಇದು ಗೋಲ್ ಎಲ್ಲ ಸೈಕಿಯಾಟ್ರಿಸ್ಟ್ ಆಗಿರಬೇಕು. ಸೊ ಈಗಿನ ಬರೋ ಜನರೇಷನ್, ನಾನು ಮುಂಚೆ ಸೈಕಿಯಾಟ್ರಿಸ್ಟ್ ಪಾಪ ಅವರು ಇರುವ ಟ್ರೀಟ್ಮೆಂಟ್ ಒಳಗೆ ಹೇಗೋ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಿದ್ರು, ಬಟ್ ಈಗ ಬರ್ತಾ ಬರ್ತಾ ಐ ಥಿಂಕ್ ಆ ಕನ್ಸೆಪ್ಷನ್ ಏನು ಒಂದು ನಮ್ಮ ಪರ್ಸೆಪ್ಷನ್ ಉಂಟಲ್ವಾ, ಇಲ್ಲ ಮಾನಸಿಕ ರೋಗ ಎಲ್ಲರೂ ಡಲ್ಲೇ ಇರ್ತಾರೆ, ಅದು ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಇವಾಗ ನಾವು ಹೊಸ ಟ್ರೀಟ್ಮೆಂಟಿಗೆ ನಾವು ಬದಲಾಯಿಸ್ಕೊಂತ ಇದ್ದೇವೆ, ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಲಿಟೀಸ್ ಉಂಟು, ಈಗ ನಿಮಗೆ ಗೊತ್ತಿರದಿಲ್ಲ ಇವನು ಟ್ರೀಟ್ಮೆಂಟ್ ತಗೊಂತ ಇದ್ದಾನೋ ಇಲ್ಲೋ ಅಂತೇಳಿ.
3: ವಾವ್, ಹಂಗಿದ್ರೆ ಬಾರಿ ಒಳ್ಳೆ. ನಾ ಅದಕ್ಕೆ ಏನ್ಕಂತಿದ್ದೆ, ಈ ಸ್ಕಿಜೋಫ್ರೇನಿಯಾ ಬಂದ್ರೆ ಅವರು ನಾರ್ಮಲ್ ವ್ಯಕ್ತಿ ತರ ಕೆಲ್ಸಕ್ಕೆ ಹಾಪುದು, ಅವ್ರದವ್ರು ಓನ್ ದುಡ್ಕೊಂಡು ಅಥವಾ ಅವರು ಕಾಲೇಜಿಗೆ ಹಾಪುದು, ಅವ್ರು ಫರ್ದರ್ ಸ್ಟಡೀಸ್ ಎಂತ ಮಾಡುದು, ಹಂಗೆಲ್ಲ ಆಗ್ತೀಗ.
4: ಎಸ್, ನಾನು ನಿಮಗೆ ಎಂತ ಹೇಳ್ತೇನೆ, ಯಾವುದೇ ತಗೊಂಡ್ರೆ ಸಹ ನಾವು ದ ಬ್ರೈಟ್ ಸೈಡ್ ಅಂಡ್ ದ ಡಾರ್ಕ್ ಸೈಡ್ ಎರಡು ನೋಡ್ಬೇಕು. ಯಾವುದೇ ಕಾಯಿಲೆ ಹೆಂಗಾದ್ರೂ ಸಿವಿಯರ್ ಇಲ್ನೆಸ್ ಇರ್ತದೆ, ಮೈಲ್ಡ್ ಟು ಮಾಡರೇಟ್ ಇಲ್ನೆಸ್ ಇರ್ತದೆ. ಈಗ ನೀವು ಒಂದು ಕಾಣಿ, ಸ್ಟ್ರೋಕ್ ಪೇಷಂಟ್ ಕಾಣಿ, ಎಷ್ಟು ಜನಕ್ಕೆ ಸ್ಟ್ರೋಕ್ ಆಯ್ತು, ಆದರೆ ಸ್ಟ್ರೋಕ್ ಎಷ್ಟು ಪರ್ಸೆಂಟೇಜ್ ಆಯ್ತು ಲೆಕ್ಕದಂಗೆ ಅವ್ರ ಫಂಕ್ಷನಲ್ ಆತ್ರ ಇಲ್ಲೋ ಅದು ಹೇಳಕ್ ನಾವು ಎಲ್ಲ ಸ್ಟ್ರೋಕ್ ಪೇಷಂಟ್ ನಾವು ಫಂಕ್ಷನ್ ಮಾಡ್ತಾ ಹೇಳೋಕೆ ಆತಿಲ್ಲ ಅಲ್ವಾ. ಅದೇ ತರ ಮೆಂಟಲ್ ಇಲ್ನೆಸ್ ಸಹ ಸಿವಿಯರಿಟಿ, ಡಿಸೀಸ್ ಸಿವಿಯರಿಟಿ ಎಷ್ಟುಂಟು, 100 ಒಂದು 10% ಕೆಲವರಿಗೆ ಸಿವಿಯರ್ ಇಲ್ನೆಸ್ ಇರುತ್ತೆ. ಅದು ಸ್ಟ್ರಕ್ಚರ್ ಇಲ್ನೆಸ್ ಇಂದ ಆಗಿರ್ಲಿ, ಕೋಮೋರ್ಬಿಡ್ ಅಥವಾ ಸೋಷಿಯಲ್ ಸಪೋರ್ಟ್ ಇಲ್ಲ, ಮನೆ ಹಂಗೆ ಪೇರೆಂಟ್ಸ್ ಇಲ್ಲ, ಆ ಥರ ನೋಡ್ಕೊಳಕ್ಕೆ ಆತಿಲ್ಲ ಅಂಥವ್ರಲ್ಲಿ ನಾವು ಎಂತ ಮಾಡೋಕಾತಿಲ್ಲ, ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅವರಿಗೆ, ಅಂಥವ್ರಲ್ಲಿ ನಾವು ಫಂಕ್ಷನಲ್ ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ನಿದ್ರೆ ಮಾಡಿ ಯಾರಿಗೆ ತೊಂದರೆ ಕೊಡ್ದಂಗೆ ಇದು ತನಕ ನೋಡ್ಲಕ್ಕೆ. ಆದರೆ 70-80% ಹಂಗೆ ಅವ್ರು ಎಂತಾದ್ರೂ ಫಾಲೋ ಅಪ್ ಕರೆಕ್ಟಾಗಿ ಬಂದರೆ, ನಾವು ಕೊಡೋ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂಡ್ರೆ, ಫ್ಯಾಮಿಲಿ ಸಪೋರ್ಟ್ ಒಳ್ಳೆ ಉಂಟಂದ್ರೆ, ರಿಹಾಬಿಲಿಟೇಷನ್ಗೆ ಬಂದಿದ್ದಾರೆ ಹೇಳಿದ್ರೆ ಅವ್ರನ್ನ ಫಂಕ್ಷನ್ ಮಾಡ್ಲಿ
3: ಸ್ಕಿಜೋಫ್ರೇನಿಯಾ. ಅದ್ರ ನಿಮ್ಮ ಮಾತಲ್ಲಿ ನಂಗೆ ಒಂದು ಅರ್ಥ ಅದ ಅಂತಂದ್ರೆ, ಇದು ಗುಣಾಪಕ್ಕೆ ಬರೀ ನಿಮ್ಮ ಮದ್ದು ಸಾಕಾತಿಲ್ಲ, ಫ್ಯಾಮಿಲಿ ಸಪೋರ್ಟ್ ಹೌ ಇಂಪಾರ್ಟೆಂಟ್ ಇಟ್ ಈಸ್.
4: ಫ್ಯಾಮಿಲಿ ಸಪೋರ್ಟ್ ಇಸ್ ದ ಮೇಜರ್ ಫ್ಯಾಕ್ಟರ್ ವಿಚ್ ಡಿಸೈಡ್ಸ್ ಇವ ವಾಪಸ್ ಫಂಕ್ಷನಲ್ ಆತ್ನೋ ಇಲ್ವೋ. ಎಂತಕ್ಕೆ ಫ್ಯಾಮಿಲಿ ಸಪೋರ್ಟ್ ಬಿಡಿ, ಫ್ಯಾಮಿಲಿಯ ಎಗೇನ್ಸ್ಟ್ ಇರು ಜಾಸ್ತಿ ಇದ್ದಾರೆ ಫ್ಯಾಮಿಲಿಯಲ್ಲಿ. ಎಂತ ಇವನಿರುವುದೇ ಹಿಂಗೆ, ಇವನ್ ಹಿಂಗೆ ನಂಗೆ ಭಾರ ಆಗಿದ, ನಂಗೆ ಎಷ್ಟು ಕಷ್ಟ ಆತಿತ್ತು ಇವನಿಂದ, ಇಷ್ಟು ಸಾಲ ಮಾಡಿದ್ದೆ, ಇವನು ಒಂದು ಕೆಲಸ ಮಾಡೋದಿಲ್ಲ. ಇದು ಹೇಳು ನಮಗೆಂತ ಅನ್ಸುತ್ತೆ, ಅಯ್ಯೋ ಪಾಪ ಎಷ್ಟು ಕಷ್ಟ ಹೇಳ್ಕೊಂತಿದ್ರಲ್ಲ ಅಂತೇಳಿ. ಹೌದು, ನಾವು ಎಂಪತಿ ತೋರಿಸ್ಕೋ ಅವರಿಗೆ, ಅನುಭೂತಿ ತೋರಿಸ್ಕೋ ಇವರು, ಹೌದು ಇವ್ರಿಗೆ ಕಷ್ಟ ಆತಿತ್ತು ಅಂತೇಳಿ. ಆದರೆ ಇದು ನಾವು ಪೇಷಂಟ್ ಮುಂದೆ ಎಷ್ಟು ಸರಿ ಹೇಳ್ತೀವೋ ಅವ್ರ ಮನಸ್ಸಲ್ಲಿ ಅಷ್ಟು ತೊಂದರೆ ಆಗ್ತಾ ಇರ್ತದೆ ಅವ್ರಿಗೆ. ಅವಾಗ ಅನಿಸ್ತದೆ ನಮಗೆ ನಾ ಇದರಿಂದ ಹೊರಗಡೆ ಬರೋಕೆ ಆತಿಲ್ಲ. ಅದಕ್ಕೆ ನಾವೆಂತ ಹೇಳ್ತೀವಿ, ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳ್ತೀವಿ. ಇದೊಂದು ಪಾಠ ನಮ್ಮಲ್ಲಿ, ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳಿದ್ರೆ, ನಾವು ಪೇಷಂಟ್ ಡಿಸೀಸ್ ಬಗ್ಗೆ ಫ್ಯಾಮಿಲಿ ಮೆಂಬರ್ಸ್ ಎಂತ ಭಾವನೆಗಳನ್ನ ಹೊಂದಿದ್ದಾರೆ. ಒಂದೇ ತುಂಬಾ ಪ್ರೊಟೆಕ್ಟಿವ್ ಇರ್ತಾರೆ, ಓವರ್ ಪ್ರೊಟೆಕ್ಟಿವ್ನೆಸ್, ಇವನು ಎಂತ ನಾನೇ ಎಲ್ಲ ಮಾಡ್ತೇನೆ, ನಾನೇ ಗುಳಿ ಕೊಡ್ತೇನೆ, ನಾನೇ ಮಾಡ್ತೇನೆ, ಎಲ್ಲ ಮಾಡ್ತೇನೆ, ಇದು ತಪ್ಪೆ. ಓವರ್ ಕ್ರಿಟಿಕಲ್ ಇರ್ತಾರೆ ಬಯ್ಯೋದು, ಆಯ್ತಾ. ಇದು ಈ ತರ ಎರಡು ತೊಂದರೆಗಳಿರೋರಲ್ಲಿ ಫ್ಯಾಮಿಲಿ ಸಪೋರ್ಟ್ ಅತಿ ಮುಖ್ಯ. ಇವರಲ್ಲಿ ನಾವ್ ಎಂತ ಮಾಡ್ಬೇಕಂದ್ರೆ, ನಾವು ಪಾಸಿಟಿವ್ ವಿಚಾರಗಳು ಮಾಡ್ಕ, ಇಲ್ಲ ಇವ ಸರಿ ಆಗ್ತಾನೆ, ವಾರ್ಮ್ ರಿಗಾರ್ಡ್ಸ್ ಕೊಟ್ಟು ನಾನಿದ್ದೆ ನಿನಗೆ, ಎಂತದೇ ಇರ್ಲಿ ನಾವು ಟ್ರೀಟ್ಮೆಂಟ್ ಕೊಡುವ, ಎಷ್ಟು ಸರಿ ಫಾಲೋ ಅಪ್ ಆದ್ರೂ ನಾವು ಹೋಗುವ. ಈ ತರ ಬಿಹೇವಿಯರ್ ಇದ್ದಲ್ಲಿ, ಫ್ಯಾಮಿಲಿ ಸಪೋರ್ಟ್ ಇದ್ದಲ್ಲಿ, ನಮ್ಮ ಪೇಷಂಟ್ಸ್ ಒಳಗೆ ಇಂಪ್ರೂವ್ಮೆಂಟ್ ನೋಡುದು ತುಂಬಾ ಹೆಚ್ಚು ನೋಡಿದೆ.
3: ಸೊ ಇದು ನಿಮ್ಮದೇ ಅನುಭವ?
4: ಎಸ್.
3: ಓಕೆ, ಈಗ ಯಂಗ್ ಪೀಪಲ್ ಅಂಡ್ ಸ್ಟೂಡೆಂಟ್ಸ್, ಇವ್ರ ಮೇಲೆ ಈ ನೀವು ಕಂಡಂಗೆ ಸ್ಕಿಜೋಫ್ರೇನಿಯಾದ ಪರಿಣಾಮ, ಮತ್ತೆ ಇವತ್ತಿನ ನೀವಾಗ್ಲೇ ಹೇಳಿ ಸೋಷಿಯಲ್ ಮೀಡಿಯಾ ಯುಗ ಇದು, ಎಲ್ಲರೂ ಮೊಬೈಲ್ ಹಂಗೆ ಇಪ್ಪದು, ಅದು ಅದಕ್ಕೆ ಎಷ್ಟು ಇಫೆಕ್ಟ್ ಆಗ್ತ ಇವುದೆಲ್ಲ ಹೇಗೆ ಅಂದ್ರೆ, ಬೇರೆ ಕಡೆಯಿಂದ ಕೂಡ ಇವನ್ ನಾಟ್ ಜಸ್ಟ್ ಅದು ಬ್ರೈನ್ ಇಂದ ಸಮಸ್ಯೆ, ಬ್ರೈನ್ ಸಮಸ್ಯೆ ಇದ್ದು ಅದು ತುಂಬಾ ಜಾಸ್ತಿ ಹಬ್ಬದಿತ್ತು, ಅದಕ್ಕೆ ಆಗುವಂತ ಕಾರಣಗಳು ಸುಮಾರು ಇರ್ತವೆ, ಅದೆಲ್ಲ ಯಾವ್ದು ಹೇಳಿ?
4: ಇದು ಕಾಣೀಗ ನಾನು ಹೇಗೆ ಹೇಳಿದೆ ನಿಮಗೆ, ತುಂಬಾ ಕಾಸಸ್ ಉಂಟು ಸ್ಕಿಜೋಫ್ರೇನಿಯಾಕ್ಕೆ ಅಂತ ಹೇಳೋದಾ. ಸೊ ಸಸೆಪ್ಟಿಬಲ್ ಇರ್ತಾರೆ. ಈಗ ನಿಮ್ಮ ತಂದೆ ತಾಯಿಗೆ ಶುಗರ್ ಉಂಟು ಅಂತ ಹೇಳಿದ್ರೆ, ಮಗಂಗೆ ಶುಗರ್ ಬರೋ ರಿಸ್ಕ್ ಉಂಟು, ಆದ್ರೆ ರಿಸ್ಕ್ ಅದು ಶುಗರ್ ಬರ್ಕೆ ಅಂತಿಲ್ಲ. ನೀವು ಕರೆಕ್ಟ್ ಡಯಟ್ ಮಾಡಿದ್ರೆ, ಜಿಮ್ಮಿಗೆ ಹೋದ್ರೆ, ಊಟ ಸರಿ ಮಾಡಿದ್ರೆ ಎಲ್ಲ ಕಂಟ್ರೋಲ್ ಮಾಡ್ತಾನೆ. ಹಾಗೆ ಇದರಲ್ಲೂ ಸಹ ಸ್ಕಿಜೋಫ್ರೇನಿಯಾ ಎರಡು ತಂದೆ ತಾಯಿಗೆ ಇತ್ತು ಅನ್ಕೊಂಡ್ರು, ಇವನಿಗಾಗೋ ಚಾನ್ಸಸ್ ಯಾವಾಗ ಗೊತ್ತಾಗೋದು ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಹಿಟ್ ಅಂತ ಹೇಳ್ತಾರೆ, ಟೂ ಹಿಟ್ ಹೈಪೋಥೆಸಿಸ್ ಅಂತ ಹೇಳ್ತಾರೆ. ಇದಕ್ಕೆ ಫಸ್ಟ್ ಹಿಟ್ ಅಂತ ಹೇಳಿದ್ರೆ ಅದು ಹುಟ್ಟಿದಾಗ ಆಗೋದು, ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಹುಟ್ಟಿದಾಗ ಬೆಳವಣಿಗೆಯಲ್ಲಿ ಆಗೋದು, ನಾನು ಇಂಥ ಕಾಸಸ್ ಅನ್ನೋದು. ಸೆಕೆಂಡ್ ಹಿಟ್ ಯಾವಾಗೋದು, ಒಂದು ಸ್ಟ್ರೆಸ್ ಬಂದಲ್ಲಿ, ಈ 17, 18, 19 ಪರ್ಸನಾಲಿಟಿ ಫಾರ್ಮಿಂಗ್ ಇಯರ್ಸ್, ಯೌವನ ಅಂತ ಹೇಳಿದೆ ಅಂತ ಹೇಳ್ತೀವಿ, ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ, ನಮ್ಮ ವ್ಯಕ್ತಿತ್ವ ಫಾರ್ಮ್ ಆಗ್ತಾ ಇರ್ತದೆ, ಸಿಟ್ಟಿರ್ತದೆ, ಅಲ್ಲಿ ಇಲ್ಲಿ ಇರ್ತದೆ, ಅಟ್ರಾಕ್ಷನ್ಸ್ ಇರ್ತದೆ, ಡಿಸ್ಟ್ರಾಕ್ಷನ್ಸ್ ಇರ್ತದೆ. ಆ ಟೈಮಲ್ಲಿ ಯಾವಾಗ ನಾವು ಸಬ್ಸ್ಟೆನ್ಸ್ ಯೂಸಿಗೆ ಹೋಗ್ತೇವೋ, ಯಾವುದು ವ್ಯಸನಕ್ಕೆ ಹೋಗ್ತೇವೋ, ಅಥವಾ ಮೊಬೈಲು ಒಂದು ವ್ಯಸನವೇ ಅಂತ ತಿಳ್ಕೊಬೋದು ನಾವೀಗ, ಅಡಿಕ್ಷನ್. ಇದರಿಂದ ನಾವು ಹೊರಗಡೆ ಸಮಾಜದಲ್ಲಿ ಮಾತಾಡೋದು ಕಮ್ಮಿ, ಫ್ಯಾಮಿಲಿ ಹತ್ರ ಮಾತಾಡೋದು ಕಮ್ಮಿ, ನಮ್ಮ ಥಾಟ್ಸ್ ಅನ್ನು ಹೊರಗಡೆ ಹಾಕೋದು ಕಮ್ಮಿ, ಇದರಿಂದ ನಾವು ಒಂದು ಅನುಭವ ಇರೋದ್ರಿಂದ ಒಂದು ಅಡ್ವೈಸ್ ತಗೊಳ್ಳೋದು ಕಮ್ಮಿ, ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಆಗ್ತದೆ, ನಾವು ಹೇಗೆ ಯೋಚನೆ ಮಾಡ್ತಿರ್ತೀವೋ ಅದೇ ಸೇಮ್ ಆಲ್ಗೋರಿತಮ್ ನಿಮಗೆ ವಾಪಸ್ ಫೀಡ್ ಮಾಡ್ತಾ ಇರ್ತದೆ. ನೀವು ಒಂದು ಕಾನ್ಸ್ಪಿರೇಸಿಯಲ್ಲಿ ನೀವು ಥಿಂಕ್ ಅಥವಾ ಬಿಲೀವ್ ಮಾಡ್ತಿರೋ ಅದೇ ರಿಲೇಟೆಡ್ ರೀಲ್ಸ್ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಎಸ್ಪೆಷಲಿ ಸ್ಕಿಜೋಫ್ರೇನಿಯಾದಲ್ಲಿ ಅವರಿಗೆ ಇದನ್ನ ಮತ್ತೆ ಕನ್ಫರ್ಮ್ ಮಾಡ್ತದೆ, ಓ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ಕಾನ್ಸ್ಪಿರೇಸಿ ಅದ್ರ ಬಗ್ಗೆನೆ ಬರ್ತಾ ಉಂಟು. ಸೊ ಇದ್ರೊಳಗೆ ಮತ್ತೆ ಡೀಪ್ ಡೀಪ್ ಡೀಪ್ ಡೀಪ್ ಡೀಪ್ ಡೀಪ್ ಡೀಪ್ ಹೋಗ್ತಾ ಇರ್ತಾರೆ. ಸೊ ಈಗ ಯೌವನದಲ್ಲಿ ನಾವು ನೋಡೋದು ಮೇನ್, ಈಗ ಯಂಗ್ ಏಜ್ ಗ್ರೂಪಲ್ಲಿ ಈಗ ಇಲ್ನೆಸ್ ಬರುವಂತ ತೊಂದರೆ ಸ್ವಲ್ಪ ಇನ್ನು ವಿಚಿತ್ರವಾಗಿ ತೋರ್ತಾ ಉಂಟು. ಎಂತ ಅಂದ್ರೆ, ಅವ್ರೀಗ ಏಲಿಯನ್ಗಳು ಬಂದು ನನ್ನ ಪಾರ್ಟ್ಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ, ನನ್ನ ಕಿನ್ನಿನ ತೆಗೆದು ಒಳಗಡೆ ಹಾಕ್ತಾರೆ, ಇದನ್ನು ಹೇಳುದಿಲ್ಲ ಅವರು. ಅವ್ರು ಯಾವಾಗ ಹೊರಗಡೆ ಹೋಗುದು, ರಾತ್ರಿ ಹೊತ್ತು ಬಾಗಿಲು ಕ್ಲೋಸ್ ಮಾಡಿ ಮಲಗುದು, ಎಲ್ಲೂ ಹೊರಗಡೆ ಮುಂಚೆ ಹೋಗ್ತಾ ಇದ್ದವ್ರನ್ನ ಈ ಸೀದಾ ಫುಲ್ ಮನೆಯಲ್ಲೇ ಇರುದು, ಈ ತರ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅವಾಗ ಯಾವಾಗ ಪೇರೆಂಟ್ಸ್ ಕರ್ಕೊಂಡ್ ಬರ್ತಾರೋ ಅವ್ರ ಹತ್ರ ಮಾತಾಡಿ ಮಾತಾಡಿ ಅವ್ರ ಟ್ರಸ್ಟ್ ತಗೊಂಡು ಕೇಳದಲ್ಲಿ ಹೇಳುವಂತ ಮಾತುಗಳಿವೆಲ್ಲ. ಸೊ ಇನ್ನೂ ವಿಚಿತ್ರವಾದ ಕಲ್ಪನೆಗಳಿಗೆ ಒಳಗಾಗ್ತಾರ ಅವರು. ಸೊ ಅಕಸ್ಮಾತ್ ಈ ಸೋಷಿಯಲ್ ಮೀಡಿಯಾ ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಅವರಲ್ಲಿ ಎಂತ ಗೊಂದಲ ಉಂಟು ಅದನ್ನ ಹೊರಗಡೆ ಹಾಕ್ಬೋದು. ಪೇರೆಂಟ್ಸ್ ಹತ್ರ ಬಂದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಗ್ಯಾಪ್ ಎಂತ ಉಂಟಲ್ಲ, ಎಷ್ಟು ದೂರ ಆಗ್ತದೋ ಆ ಕಾಯಿಲೆ ಬಂದು ನಮ್ಮ ಸೈಕಿಯಾಟ್ರಿಸ್ಟ್ ಬರುವಂತ ಎಂತ ಟೈಮ್ ಉಂಟು, ಎಷ್ಟು ಗ್ಯಾಪ್ ಜಾಸ್ತಿ ಉಂಟು ಅಷ್ಟು ಟ್ರೀಟ್ಮೆಂಟ್ ರಿಕವರಿ ಆಗೋದು ಸ್ವಲ್ಪ ಸ್ಲೋ. ಸೊ ಅದನ್ನ ಮೇನ್ ಆಗಿ ಈಗ ಸೋಷಿಯಲ್ ಅಥವಾ ಮೊಬೈಲ್ ಅಡಿಕ್ಷನ್ ಅಥವಾ ಸಬ್ಸ್ಟೆನ್ಸ್ ಅಡಿಕ್ಷನ್ ಇದನ್ನ ಇನ್ನೂ ತೊಂದರೆ ಜಾಸ್ತಿ ಮಾಡ್ತದೆ.
3: ಸೊ ಈ ಟೈಮಲ್ಲಿ ಹೆಚ್ಚಾಗಿ ಈ ಟೀನೇಜ್ ಏನು 18, 19, 20, 21 ಸೊ ಏನು ಎತ್ತ ಹೇಗೆ ಏನು ಗೊತ್ತಿಲ್ಲದಿರೋ ಏಜ್ ಅಲ್ಲಿ ಲವ್ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಇವೆಲ್ಲ ಜಾಸ್ತಿ, ಫೇಲ್ಯೂರ್ಗಳು ಜಾಸ್ತಿ, ಸುಮ್ಮನೆ ಮೂರ್ ತಿಂಗಳಿಗೊಬ್ನು ಹಿಂಗೆಲ್ಲ ಇನ್ಫ್ಯಾಚುಯೇಷನ್ ಗಳು ಆಗ್ತಾನೆ ಇರುತ್ತೆ. ಸೊ ಇದು ಕೂಡ ಅವರಿಗೆ ತುಂಬಾ ಇಫೆಕ್ಟ್ ಆಗ್ತಾ.
4: ಎನಿ ಕೈಂಡ್ ಆಫ್ ಸ್ಟ್ರೆಸ್ ಸರ್, ಸ್ಕಿಜೋಫ್ರೆನಿಯಲ್ಲಿ ರಿಲೇಶನ್ಶಿಪ್ ಫೇಲ್ಯೂರ್ ಬ್ರೇಕಪ್ ಅದು ಸಹ ಆಗ್ಬಹುದು, ಫ್ಯಾಮಿಲಿಯಲ್ಲಿ ಕಾನ್ಫ್ಲಿಕ್ಟ್ಸ್ ಅದರಿಂದ ಸಹ ಆಗ್ಬಹುದು, ಸ್ಟಡೀಸ್ ರಿಲೇಟೆಡ್ ಅವ್ರಿಗೆ ಬೇಕಾಗಿದ್ದು ಸಿಗ್ಲಿಲ್ಲ ಅಂದಲ್ಲಿ ಫಸ್ಟ್ ಪಿ ಟೆಂತ್ ತನಕ ನನ್ನ ಮಗ ಒಳ್ಳೇದಿದ್ದ, ಫಸ್ಟ್ ಪಿ ತನಕ ಒಳ್ಳೇದಿದ್ದ, ಸೆಕೆಂಡ್ ಪಿಯಿಂದ ಒಂದೇ ಸರಿ ಹಾಳಾದ. ಯಾಕಂದ್ರೆ ಆ ಏಜ್ ಕರೆಕ್ಟ್ ಆಗಿ ನಮ್ದು ಜೆನೆಟಿಕಲಿ ಬ್ರೈನ್ ವೈಸ್ ಸಹ ಅವಾಗ್ಲೇ ರಿಸ್ಕ್ ಇರೋದು, ಸ್ಟ್ರೆಸ್ ವೈಸ್ ಸಹ ಅವಾಗ್ಲೇ ತೊಂದರೆ ಇರೋದು.
3: ಅದರ ಅರ್ಥ ಆ ಪೀರಿಯಡ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಕೊಡೋಕಾಗ ಅಂತ ಹೇಳಿ,
4: ಆ ಪೀರಿಯಡ್ ಅಲ್ಲಿ ನಮಗೆ ಆ ಏನ್ ಕಾಯಿಲೆ ಒಳಗಡೆ ಬೆಡ್ಶೀಟ್ ಒಳಗೆ ಇತ್ತು ಅದು ಹೊರಗಡೆ ಬರೋದು ಜಾಸ್ತಿ. ಆ ಟೈಮ್ ಸ್ಟ್ರೆಸ್ ಕೊಡೋಕಾಗ ಅಂತ ಹೇಳಿದ್ರೆ ಅದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಕೆಲವೊಂದ್ ನಮ್ ಕಂಟ್ರೋಲ್ ಅಲ್ಲಿ ಇತ್ತು.
3: ನಾ ಇದು ಎಂತಕ್ಕೆ ಗೊತ್ತಾ ಡಾಕ್ಟರ್, ಹೆಚ್ಚಾಗಿ ನಮ್ಮ ಟೀನೇಜರ್ಸ್ ಅಥವಾ ಯಾರೇ ಇರ್ಬೋದು ಆ ಬೆಳೆಯೋ ಹೊತ್ತಲ್ಲಿ ಜಾಸ್ತಿ ಸ್ಟ್ರೆಸ್ ಹೋಗ್ಬೋದು. ಈಗ ಇವತ್ತಿನ ದಿನದಲ್ಲಿ 11th and 12th ಟ್ವೆಲ್ತ್ ಅಲ್ಲಂತೂ ಅರ್ಧ ರುಬ್ಬಿ ಬಿಡ್ತಾರೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಕ್ಕಳದ್ದೆ ಗೋಯಿಂಗ್ ತ್ರೂ. ಸೀರಿಯಸ್ಲಿ ಅವ್ನ ಕಂಡ್ರೆ ಪಾಪ ಅನ್ಸುತ್ತೆ, ನಾವಲ್ಲ ಅಂತ ಸ್ಟ್ರೆಸ್ ಹೋಗಲ್ಲ, ಗೊಮ್ಮತ್ತಂಗೆ ಓದ್ಕೊಂಡಿದ್ದವರು. ಆ ಸ್ಟ್ರೆಸ್ ನಿಮಗೆ ಹೇಳ್ರಲ್ಲ ಅದೇ ಟೈಮಲ್ಲಿ ಸ್ಕಿಜೋಫ್ರೆನಿಯಾದಂತ ಕಾಯಿಲೆಗಳು ಹೊರಬಪ್ಪುದಾದ್ರೆ ಆರ್ ವಿ ಕಾಂಟ್ರಿಬ್ಯೂಟಿಂಗ್ ಫಾರ್ ದಟ್ ಅಂತ.
4: ನೀವೀಗ ಮಾತಾಡ್ತಿರೋ ಟಾಪಿಕ್ ಉಂಟಲ್ಲ, ನಾನು ಸ್ಕಿಜೋಫ್ರೀನಿಯಾಕ್ಕೆ ಅಷ್ಟು ಹೆಚ್ಚು ಸ್ಪೆಸಿಫಿಕ್ ಆಗಿ ಹೇಳೋಕಾತಿಲ್ಲ, ಯಾಕಂದ್ರೆ ಸ್ಕಿಜೋಫ್ರೀನಿಯಾಕ್ಕೆ ಮೇನ್ಲಿ ನಮ್ಮದು ಜೆನೆಟಿಕ್ಸ್ ಅಂಡ್ ಅದರ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡತ್ತದ. ಸೊ ಓನ್ಲಿ ಸ್ಟ್ರೆಸ್ ಇಂದ ಹೇಳೋಕಾತಿಲ್ಲ, ಎಸ್ ಕಾಂಟ್ರಿಬ್ಯೂಟ್ ಮಾಡ್ಲಕ್ಕ, ಬಟ್ ನೀವು ಹೇಳೋ ಟಾಪಿಕ್ ನಾನು ಬೇರೆ ಹಲವಾರು ವಿಷಯ ಇತ್ತು, ಪರ್ಸನಾಲಿಟಿ ಡಿಸಾರ್ಡರ್ ಇಂದ ಹಿಡಿದು ಡಿಪ್ರೆಸಿವ್ ಡಿಸಾರ್ಡರ್ ಇಂದ, ಅದಕ್ಕೆ ನಾನು ಇನ್ನೂ ಇನ್ ಡೀಟೇಲ್ ಇದ್ರ ಬಗ್ಗೆ ಮಾತಾಡಬಹುದು,
3: ಇನ್ನೊಂದ್ಸಲ ಮಾತಾಡಬಹುದು,
4: ಅದು ಮಾತಾಡಬಹುದು. ಅದೇ ಸ್ಕಿಜೋಫ್ರೀನಿಯಾಕ್ಕೆ ನಾನು ಎಂತ ಹೇಳ್ಬೋದು, ಎಸ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಹೌದು, ಬಟ್ ನಾಟ್ ಓನ್ಲಿ ದಟ್.
3: ಸೊ ಇದು ಯಂಗ್ ಪೀಪಲ್ ಅಂಡ್ ಸ್ಟೂಡೆಂಟ್ಸ್ ಅಲ್ಲಿ ಈ ತರದ್ದು. ಈಗ ಲಕ್ಷಣ ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳ್ತಾರೆ, ಯಾಕಂದ್ರೆ ಇಷ್ಟು ಕೇಂದ್ರ ಮೇಲೆ ಕುತೂಹಲ ಬತ್ತ. ನೀವಾಗ ಸ್ವಲ್ಪ ಹೇಳ್ರಿ ಅವ್ರಿಗೆ ಯಾರು ಮಾತಾಡ್ದಂಗೆ ಎಂಬುದು, ಈಗ ಏಲಿಯನ್ಸ್ ಒಂದು ನನ್ನ ಪಾರ್ಟ್ಸ್ ಬಾಡಿ ಪಾರ್ಟ್ಸ್ ಎಲ್ಲ ತೆಗ್ದ್ರು ಅಂತ ಅನ್ಸೋದು ಅದೆಲ್ಲ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರೆ ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಫ್ರೆಂಡ್ಸ್ ನಮ್ಮ ಓನ್ ಫ್ರೆಂಡ್ಸ್ ನಮ್ಮ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಈ ಲಕ್ಷಣ ಕಂಡ್ರೆ ಹೇಳಕ್ಕಲ್ಲ ಮರೆಯ, ಒಂದ್ಸಲ ಹೋಗಿ ಕನ್ಸಲ್ಟ್ ಮಾಡಿ ಬಾ ಅಂತ ಒಂಚೂರು ಹೇಳಿಬಿಡಿ.
4: ಸೊ ಇದನ್ನ ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೆ, ಯಾಕಂದ್ರೆ ಇದರಂಗೆ ಮೋಸ್ಟ್ ಕಾಮನ್ ತೊಂದರೆ ಆಗೋದು ಕಿವಿಯಲ್ಲಿ ಮಾತು ಕೇಳಿಸೋದು. ಇದು ಫಸ್ಟ್, ಯಾರು ಇಲ್ಲ ಅಂದ್ರು ಸಹ ನನ್ನ ಹತ್ರ ಯಾರೋ ಮಾತಾಡ್ತಾ ಇದ್ದಾರೆ, ನನಗೆ ಯಾರೋ ಹೇಳ್ತಾ ಇದ್ದಾರೆ, ಅಥವಾ ಎರಡು ಮಂದಿ ಮೂರು ಮಂದಿ ಗುಂಪಂಗ ಅವ್ರವರೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ, ಇದು ಮೇನ್ ಕಾರಣ. ಇದೊಂದು ನೋಡಕ್ಕೆ ಈ ತರ ಇದ್ದಲ್ಲ ಫಸ್ಟ್ ಕರ್ಕೊಂಬರೋದು ಉಚಿತ. ಆಯ್ತಾ, ಇನ್ನೊಂದು ಸಂಶಯದ ಕಾಯಿಲೆ. ಸಂಶಯದಲ್ಲಿ ಸುಮಾರು ತೊಂದರೆಗಳಿತ್ತು, ಸುಮಾರು ತರ ಸಂಶಯ ಇತ್ತು. ಅದ್ರಲ್ಲಿ ಮೇನ್ ಸಂಶಯ ಇಲ್ಲಿ ಕಾಂಬುದಂದ್ರೆ ನಾವು ಸ್ವಲ್ಪ ರೂರಲ್ ಏರಿಯಾದಂಗ ಮಾಟ ಮಂತ್ರ ಮಾಡ್ಸಿರ್ ಗಾಳಿ ಶಾಖ ಮಾಡ್ಸಿರ್ ಎಂಥದ್ದು ಗಾಳಿ ಆಯ್ತು ನನಗೆ, ಅದಕ್ಕೆ ನಂಗೆ ಹೊಟ್ಟೆಂಗೆ ಸೇರ್ತಾ ಇಲ್ಲ, ಊಟ ಮಾಡೋಕೆ ಆಗ್ತಿಲ್ಲ, ಮನೆಯಂಗೆ ಯಾರು ಮಿಕ್ಸ್ ಮಾಡಿ ಕೊಡ್ತಿದ್ರು, ಅದಕ್ಕೆ ಮನೆಯಂಗೆ ಊಟ ಮಾಡೋದಿಲ್ಲ,
3: ಮದ್ದು ಹಾಕ್ತಾರ
4: ಅಥವಾ ಎಂತೋ ಮಾಟ ಮಂತ್ರ ಮಾಡಿ ಕೊಡ್ತಾ ಇದ್ರು ನಂಗೆ ಅಂತ ಹೇಳಿ. ಅದೊಂದು, ಇನ್ನೊಂದು ಇದು ಎರಡಾಯ್ತು. ಮೂರನೇದು, ಕೆಲವೊಂದು ಸರಿ ನಮ್ಮ ಪಾರ್ಟ್ನರ್ ಮೇಲೆ ಸಂಶಯ, ಎಂಥದೋ ಉಂಟು, ಬೇರೆ ಸಂಬಂಧ ಉಂಟು, ಇವ್ರಿಗೆ ತೊಂದರೆ ಉಂಟು. ಆದರೆ ಇದು ಸ್ವಲ್ಪ ನಾಟ್ ದಟ್ ಕಾಮನ್. ಮೇನ್ಲಿ ಇವರಿಗೆ ಭಯ ಆಗುವಂತ ತೊಂದರೆಗಳಂದ್ರೆ, ನನಗೆ ಯಾರೋ ತೊಂದರೆ ಕೊಡ್ಲಿಕ್ಕೆ ನೋಡ್ತಾ ಇದ್ರು, ನನ್ನ ಬಗ್ಗೆನೇ ಮಾತಾಡ್ತಿದ್ರು, ಬೇರೆ ನನ್ನ ಹೊರಗಡೆ ಜಾಗದಿಂದ ನನ್ನ ಸಾಯಿಸ್ಲಿಕ್ಕೆ ನೋಡ್ತಾ ಇದ್ರು, ನನ್ನ ಫಾಲೋ ಮಾಡ್ತಾ ಇದ್ರು. ಇದು ಮೇನ್ ಜಾಸ್ತಿ ಆಗೋದು ಅಂತ ಒಂದು ಸಂಶಯ ತಂದ್ರೆ. ಇನ್ನೊಂದು ಯಾವ ಲಕ್ಷಣ ನೀವು ಯಾವ್ದು ನೋಡ್ಬೋದಂದ್ರೆ, ಕೆಲವೊಂದು ಸ್ಕಿಜೋಫ್ರೀನಿಯಾ ಟೈಪ್ ಅಲ್ಲ ಇದು, ನಮ್ಮ ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಹೇಳುತ್ತೆ. ಪಾಸಿಟಿವ್ ಅಂದ್ರೆ ವಿಚ್ ಇಸ್ ಸೀನ್, ಅಂದ್ರೆ ಸಂಶಯ ಮಾಡೋದು, ಸಿಟ್ಟು ಮಾಡೋದು, ಒಬ್ಬೊಬ್ಬರೇ ಮಾತಾಡೋದು ಸೀನ್. ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಇರುತ್ತೆ. ನೆಗೆಟಿವ್ ಸಿಂಪ್ಟಮ್ಸ್ ಅಂದ್ರೆ ಮಾತಾಡೋದೇ, ಸುಮ್ಮನೆ ಮೌನ ಕೂತ್ಕೊಳ್ಳೋದು, ಯಾವ್ದ್ರಂಗೂ ಆಸಕ್ತಿ ಇಲ್ಲ, ಮೋಟಿವೇಶನ್ ಇಲ್ಲ, ಸಣ್ಣವರಿಂದ ಹಂಗೆ ಸುಮ್ಮನೆ ಕೂತ್ಕೊಳ್ತು. ಅವ್ರ ಕೆಲಸ ಅವರೇ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಬ್ರಷ್ ಮಾಡೋದಿಲ್ಲ, ಮೂರು ಸರಿ ಹೇಳ್ಕೊ ಮಾಡು ಮಾಡು ಮಾಡು ಅಂತ ಹೇಳಿ, ಇದಕ್ಕೆ ನೆಗೆಟಿವ್ ಸಿಂಪ್ಟಮ್ಸ್ ಅಂತ ಹೇಳುತ್ತೆ. ಸೊ ಇದು ಇದ್ದಲ್ಲೂ ಸಹ ಸ್ಕಿಜೋಫ್ರೀನಿಯಾನ ನಾವು ರೂಲ್ ಔಟ್ ಮಾಡಕ್ಕೆ. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ, ನಾವು ಸೋಷಿಯೋ ಆಕ್ಯುಪೇಷನಲ್ ಫಂಕ್ಷನಿಂಗ್. ಈಗ ಸಮಾಜದಲ್ಲಿ ಅವ್ರ ಕೆಲಸ ಆಗ್ತಾ ಉಂಟಾ, ಸಮಾಜದಲ್ಲಿ ನಾವು ಹೇಗೆ ಈಗ ಜನ ಯಾರ್ಯಾರು ಸಿಗ್ತಾರೆ ದಿನ ಜನದಲ್ಲಿ, ಅವ್ರ ಹತ್ರ ಮಾತಾಡೋದಾಗಿರ್ಲಿ, ಅವ್ರ ಹತ್ರ ಶೇರ್ ಮಾಡೋದಾಗಿರ್ಲಿ, ಅವ್ರದ್ದು ಒಂದು ಬಿಸ್ನೆಸ್ ಒಂದು ಟ್ರಾನ್ಸಾಕ್ಷನ್ ಆಗಿರ್ಲಿ, ಅದಾಗ್ತದೆ. ಇವ್ರ ಕೈಲಿ ಅದು ಮಾಡ್ಲಿಕ್ಕೆ ಆಗ್ತಾ ಉಂಟಾ, ಆಗ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಉಂಟಾ, ಆಗ್ತಾ ಇಲ್ವಾ. ಪರ್ಸನಲ್ ಕೇರ್ ತಗೊಳ್ಲಿಕ್ಕೆ ಆಗ್ತಾ ಉಂಟಾ, ಆಗ್ತಾ ಇಲ್ವಾ. ಇದು ಸಹ ಒಂದು ಸ್ಕಿಜೋಫ್ರೀನಿಯಾದ ಲಕ್ಷಣ.
3: ಓಕೆ, ಈಗ ನೀವು ಒಂದ್ಸಲ ಸ್ಕಿಜೋಫ್ರೀನಿಯಾ ಬಂದ್ರೆ ಅದು ಲೈಫ್ ಲಾಂಗ್ ಅಂತ ಹೇಳಿದ್ರೆ, ಅದರ ಟ್ರೀಟ್ಮೆಂಟ್ ಅಂಡ್ ರಿಕವರಿ, ಅದಕ್ಕಿರುವಂತಹ ಚಿಕಿತ್ಸೆ ಮತ್ತೆ ಅವರು ರಿಕವರಿ ಆತರ, ಅದರೊಟ್ಟಿಗೆ ಇನ್ನೊಂದು ಕ್ವೆಶನ್ ನಾನು ಈಗಲೇ ಆಡ್ ಮಾಡಿದೆ, ಅವರು ನಾರ್ಮಲ್ ಪೀಪಲ್ ತರ ಬದುಕಬಹುದಾ, ಮದಿ ಮನೆ ಮಕ್ಕಳ ಇದೆಲ್ಲ ಅವರಿಗೂ ಆತ ಹೇಗೆ?
4: ನಾನು ಫಸ್ಟ್ ಹೇಳದಲ್ಲ, ಲೈಫ್ ಲಾಂಗ್ ತೊಂದರೆ ಅಂದ್ರೆ ಅದ್ರ ಕೋರ್ಸ್ ಹೇಳ್ತಾ ಇರೋದು ನಾನು. ಟ್ರೀಟ್ಮೆಂಟ್ ಮಾಡದೆ ಬಿಟ್ರೆ ಕೋರ್ಸ್ ಅದು. ಇನ್ ಕೆಲವೊಂದು ನಾನು ಎಂತಕ್ಕೆ ಲೈಫ್ ಲಾಂಗ್ ಅಂತ ಹೇಳುದಂದ್ರೆ, ಕೆಲವೊಂದು ಬೇರೆ ಮಾನಸಿಕ ಕಾಯಿಲೆಗಳಿತ್ತ, ಸ್ಕಿಜೋಫ್ರೀನಿಯಾ ಬಿಟ್ಟ, ಡಿಪ್ರೆಷನ್ ಆಗಿರ್ಲಿ, ಆಂಗ್ಸೈಟಿ ಆಗಿರ್ಲಿ, ಓಸಿಡಿ ಆಗಿರ್ಲಿ, ಇದ್ರಂಗೆಲ್ಲ ಕೆಲವೊಂದು ಟೈಮ್ ಲಿಮಿಟ್ ಉಂಟು, 6 months to 13 months. ಟ್ರೀಟ್ಮೆಂಟ್ ಕೊಟ್ಟರು ಕೊಡ್ಲಿಲ್ಲ ಅಂದ್ರೆ ಇಷ್ಟೇ ತಿಂಗಳು ಇರತ್ತ, ಆಮೇಲೆ ಹೊತ್ತಂತೇಳಿ. ಎಪಿಸೋಡಿಕ್ ಅಂತ ಹೇಳುತ್ತೆ. ಆದರೆ ಸ್ಕಿಜೋಫ್ರಿನಿಯಾ ಹಾಗಲ್ಲ, ಕ್ರೋನಿಕ್ ಡಿಸಾರ್ಡರ್. ಅಂದರೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆತರ, ಆದರೆ ಟ್ರೀಟ್ಮೆಂಟ್ ಬಿಡುಕೊಂದು ಆತಿಲ್ಲ ಅಷ್ಟೆ. ಟ್ರೀಟ್ಮೆಂಟ್ ಸ್ವಲ್ಪ ಲೈಫ್ ಲಾಂಗ್ ಇರತ್ತೆ, ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಉಂಟು. ಈಗಿನ ಬಂದಿರೋ ಟ್ರೀಟ್ಮೆಂಟ್ ಅಲ್ಲಿ ಅಥವಾ ಪಾಸ್ಟ್ 10-20 ಇಯರ್ಸ್ ಟ್ರೀಟ್ಮೆಂಟ್ ಅಲ್ಲಿ ಬ್ಯೂಟಿಫುಲ್ ಡ್ರಗ್ಸ್ ಎಂತಂದ್ರೆ, ಮುಂಚೆ ಆಗ್ತಿರೋ ತೊಂದರೆ ಅದು ನೀವು ಹೇಳಿದ್ರಲ್ಲ, ಯಾವಾಗ್ಲೂ ಮನ್ಕಂಡೇ ಇರ್ತಾರ, ಮಬ್ಬಿರ್ತಾರ, ಮಾತಾಡೋದಿಲ್ಲ, ಅಂಥದ್ರಿಂದ ಸರಿಯಾಗೋದು. ಆ ಥರ ನಾನ್ ಸೆಡೇಟಿವ್ ಆಂಟಿಸೈಕೋಟಿಕ್ಸ್ ಉಂಟು. ಶುಗರ್ ಬಿ ಪಿ ಬರುವಂಥ ಕಾಯಿಲೆ ರಿಸ್ಕ್ ಜಾಸ್ತಿ ಮಾಡ್ತಿದ್ದಿತ್ತು ಮುಂಚೆ ಟ್ರೀಟ್ಮೆಂಟ್, ಅದು ಇಲ್ಲದೆ ಇರೋದು ಉಂಟು. ವೆಯ್ಟ್ ಗೇನ್ ಜಾಸ್ತಿ ಮಾಡ್ತಿತ್ತು, ಅದನ್ನು ಕಾಂಬ್ಯಾಟ್ ಮಾಡುವಂಥ ಟ್ರೀಟ್ಮೆಂಟ್ ಉಂಟು. ಸೊ ಓವರ್ಆಲ್ ಸ್ಕಿಜೋಫ್ರೀನಿಯಾಕ್ಕೆ ಮಲ್ಟಿಪಲ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಈಗ ಸಹ ಉಂಟು, ವಿಚ್ ಹ್ಯಾಸ್ ಶೋನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಎಂತಕ್ಕಂದ್ರೆ ನಾನೇ ಈಗ ನನ್ನ ಎಕ್ಸ್ಪೀರಿಯನ್ಸಂಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ಕೊಂಡ್ರೆ ಎಷ್ಟು ಜನ, ಯಾಕಂದರೆ ಅವ್ರು ಬರೋದೇ ಅಡಲ್ಟ್ಹುಡ್ ಹಂಗಲ್ಲ, 18, 20, 23, ಅವ್ರಿಗೆ ಮೇನ್ ಪ್ರಾಬ್ಲಮ್ ನೆಕ್ಸ್ಟ್ ಮದುವೆ ಆತ, ಇವ್ರಿಗೆ ಮಕ್ಕಳು ಆತ, ಮಕ್ಕಳಾದ್ರೆ ಮತ್ತೆ ಅವ್ರಿಗೂ ಕಾಯಿಲೆ ಬರ್ಬೋದಲ್ಲ, ಈ ಒಂದು ಡೌಟ್ ಥಾಟ್ಗಳಿದ್ದೇ ಇರ್ತದೆ ಅವರಿಗೆ. ನಾನು ನಿಮಗೆ 100% ಹೇಳ್ತೇನೆ, ಅವರು ಟ್ರೀಟ್ಮೆಂಟ್ ಕರೆಕ್ಟಾಗಿ ಬಂದಿದ್ದಾರೆ, ಫಾಲೋಅಪ್ ಮಾಡ್ತಾ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಹತ್ರ ಎಂತ ತೊಂದರೆ ಆದ್ರೆ ಅಡ್ರೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಲ್ಲಿ, ಎಷ್ಟೋ ಜನ ಈಗಲೂ ಸಹ ಮದುವೆ ಆಗಿ ಹೈ ಪೇಯಿಂಗ್ ಜಾಬ್, ನಾಟ್ ಜಸ್ಟ್ ಕೂಲಿ ಕೆಲಸ ಹಾಗೆ ಅಂತ ಹೇಳುದು ಬೇಡ, ಸಾಫ್ಟ್ವೇರ್ ಇಂಜಿನಿಯರ್ಸ್, ಡಾಕ್ಟರ್ಸ್, ಎಲ್ಲರಿಗೂ ಸ್ಕಿಜೋಫ್ರೀನಿಯಾದಿಂದ ಬಳಲುವಂತವರು ಅಂತ ಹೈ ಪೇಯಿಂಗ್ ಜಾಬ್ ಅಲ್ಲಿ ಸಹ ಇನ್ನೂ ಇದ್ದಾರೆ. ಆದರೆ ಆ ಯಾವಾಗ ಕಾಯಿಲೆ ಬಂದಿತ್ತೋ ಆ ಟೈಮಲ್ಲಿ ಸ್ವಲ್ಪ 2-3 ವೀಕ್ಸ್ 1 ಮಂತ್ ಸ್ವಲ್ಪ ವೇರಿಯೇಷನ್ ಆಗಿದ್ದಿತ್ತು. ಒಂದು ಸ್ಟೆಬಿಲೈಸ್ ಮಾಡಿ ಆದಮೇಲೆ ದೇ ಆರ್ ಕಂಟಿನ್ಯೂಯಿಂಗ್ ದೇರ್ ಓನ್ ಜಾಬ್, ದೇ ಹ್ಯಾವ್ ಫ್ಯಾಮಿಲಿ, ಮಕ್ಕಳು ಆಗಿದ್ದಾರೆ, ಮಕ್ಕಳು ಹೆಲ್ದಿ ಇದ್ದಾರೆ. ದ ಥಿಂಗ್ ಈಸ್, ಸ್ಕಿಜೋಫ್ರೀನಿಯಾ ಅಂತ ಬಂದಲ್ಲಿ ಯಾವುದೇ ಕಾಯಿಲೆ ಆಗಿರಲಿ ಜೆನೆಟಿಕ್ ಪ್ರೊಪೆನ್ಸಿಟಿ ಇದ್ದೇ ಇರ್ತದೆ, ಬಟ್ ಬರಲೇಬೇಕಂತ ಇಲ್ಲ. ನಾವು ಪ್ರಿಕಾಷನ್ಸ್ ತಗೊಂಡ್ರೆ, ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ತಗೊಂಡ್ರೆ, ಅಕಸ್ಮಾತ್ ನಮ್ಮ ಪಾರ್ಟ್ನರ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಆವಾಗ ಚಾನ್ಸಸ್ ಬರೋದು ಕಮ್ಮಿ. ನಮ್ಮ ಪೇರೆಂಟಿಂಗ್ ಮೇಲೂ ಹೋಗ್ತದೆ ಅದು. ಸೊ ನಮ್ಮ ಪೇರೆಂಟಿಂಗ್ ಚೆನ್ನಾಗಿತ್ತು, ಸೆಕ್ಯೂರ್ ಪೇರೆಂಟಿಂಗ್ ಕೊಟ್ಟಿತ್ತು ಮಗುವಿಗೆ ಅಂತ ಹೇಳಿದ್ರೆ ಸ್ಕಿಜೋಫ್ರೀನಿಯಾ ಬರುವ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ. ಸೊ ಮದುವೆ ಆಗಬಾರ್ದು ಅಂತ ಎಂತ ಇಲ್ಲ,
3: ನಾರ್ಮಲ್ ಲೈಫ್ ಲೀಡ್.
4: ನಾರ್ಮಲ್ ಲೈಫ್ ಯಸ್.
3: ಆದ್ರೆ ಒಂದು ಈಗ ಸ್ಕಿಜೋಫ್ರೀನಿಯಾ ಇದೆ ಅಂದ್ರೆ ಅದನ್ನ ಸ್ವಲ್ಪ ಗೌಪ್ಯವಾಗಿ ಇಡ್ಬೇಕಂತ ಹೆಂಗೆ ಅಂದ್ರೆ, ಇಡೀ ಊರಿಗೂರು ಟಮ್ ಟಮ್ ಆದ್ರೆ ಅವನಿಗೆ ಮಂಡಿ ಸಮ ಇಲ್ಲ, ಅವನಿಗೆ ಹೆಣ್ಣು ಕೊಡೋದು ಬೇಡ, ಅವಳಿಗೆ ಸರಿ ಇಲ್ಲ ಅಂದ್ರ ಹೆಣ್ಣು ಬೇಡ, ಆತರನೇ ಇರುತ್ತೆ. ಇಟ್ ಈಸ್ ನಾಟ್ ಈಸಿ. ಸೊ ಅದನ್ನ ಎಷ್ಟು ಸೀಕ್ರೆಟ್ ಆಗಿ ಇಡ್ಬೇಕು ಅಥವಾ ಹೆಂಗ್ ಫ್ಯಾಮಿಲಿ ಸಪೋರ್ಟ್ ಹೆಂಗಿರ್ಕ?
4: ಇದೊಂದು ಡಿಲಿಮ ಅಂತ ಹೇಳಕ್ ನಾವು, ಎಂತಕ್ಕಂದ್ರೆ ಈಗ ನಾವು ಎಷ್ಟು ಅದನ್ನ ಮುಚ್ಚಿಟ್ಟು ಅದನ್ನ ಒಂದು
3: ಗೌಪ್ಯವಾಗಿಡೋದು,
4: ಗೌಪ್ಯ ಕಾಯಿಲೆ ಅಂತೇಳಿ ನಾವು ಅದನ್ನ ಜಾಸ್ತಿ ಟ್ರೀಟ್ ಮಾಡ್ತಾ ಇರತ್ತ, ನಮ್ ಸ್ಟಿಗ್ಮಾ ಹಾಗೆ ಬೆಳೀತಾ ಇರತ್ತ. ಇಟ್ ಇಸ್ ನಾಟ್ ನೆಸೆಸರಿ. ಈಗ ಕಾಣಿ, ಎಲ್ಲರೂ ಈಗ ಮದುವೆ ಆಯ್ಕರ್ ಎಲ್ಲದೂ ಹೇಳ್ತಾರ ಎಂತ ತೊಂದರೆ ಇತ್ತು ಅಂತೇಳಿ,
3: ಇಲ್ಲ
4: ಎಂತ ಹೇಳುದಿಲ್ಲ ಅಲ್ಲ,
3: ಇಲ್ಲಪ್ಪ.
4: ಹಾ, ಅವ್ರಿಗೆ ಎಷ್ಟು ಕಾಯಿಲೆ ಇರ್ಲಕ್ಕ, ಅವ್ರು ಟ್ಯಾಬ್ಲೆಟ್ ತಗೊಂತಾ ಇರ್ಲಕ್ಕ, ಎಂತಾರ ಮಾಡ್ತಾ ಇರ್ಲಕ್ಕ, ಎಲ್ಲ ಹೇಳುದಿಲ್ಲ. ಆಬ್ವಿಯಸ್ಲಿ ನಮ್ಮ ಕರ್ತವ್ಯ, ನಮ್ಮ ಎಂತ ನಮ್ಮ ಧರ್ಮ ಎಂತ ಹೇಳಿದ್ರೆ, ನಮ್ಮ ಪಾರ್ಟ್ನರಿಗೆ ಒಂದು ಗೊತ್ತಿರ್ಬೇಕು, ಹಾಕಿ ಈ ತರ ಕಾಯಿಲೆ ಇದ್ದಿತ್ತು, ಹಿಂಗೆ ಇತ್ತು, ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರ ಅಂತೇಳಿ ಒಂದು ಇರ್ಬೇಕು. ಯಾಕಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಹೇಳಿದ್ಮೇಲೆ ತಗೊಳ್ತಾ ಇರ್ತಾರೆ. ಸೊ ಅದು ಸುಳ್ಳು ಹೇಳಿ ಮಾಡೋದು ತಪ್ಪು. ಬಟ್ ಇದು ಯಾವಾಗ ಚೇಂಜ್ ಆಗ್ತದೆ, ಸೊಸೈಟಲ್ ಲೆವೆಲ್, ಗ್ರಾಸ್ ರೂಟ್ ಲೆವೆಲ್ ಇಂದ ಚೇಂಜ್ ಆಯ್ತು. ನಮಗೆ ಆ ಪರ್ಸೆಪ್ಷನ್ ಉಂಟಲ್ಲ, ಅಯ್ಯೋ ಇವನಿಗೆ ಮಾನಸಿಕ ತೊಂದರೆ ಉಂಟು ಅಂತ ಹೇಳಿದ್ರು ಕೂಡಲೇ ನಾವು ಮನುಷ್ಯನೇ ಅಲ್ಲ ಅಂತ ಯೋಚನೆ ಮಾಡುತ್ತಲ್ಲ, ಅದು ನಾವು ಚೇಂಜ್ ಮಾಡಿ. ಸೊ ಯಾವಾಗ ನಮ್ಮ ಸಮಾಜ, ಓಕೆ ಇವನಿಗೆ ಮಾನಸಿಕ ತೊಂದರೆ ಉಂಟು, ಟ್ರೀಟ್ಮೆಂಟ್ ಇದ್ದಾನೆ, ಸರಿ ಇದ್ದಾನೆ, ಮಾನಸಿಕ ತೊಂದರೆ ಉಂಟು, ಅವನ ಐಡೆಂಟಿಟಿ ಮಾಡಬೇಡಿ, ಅವ ಎಂತ ಮಾಡ್ತಾನೆ, ಮದುವೆ ಆಗ್ಬೇಕಂದ್ರೆ ಅವ ಅವನ ಕಾಲ ಮೇಲೆ ನಿಂತಿದ್ದಾನೆ, ಅದಾದ್ಮೇಲೆ ಅವನು ಮದುವೆ ಆಗ್ಲಿಕ್ಕೆ ನೋಡ್ದ ಅಲ್ವಾ? ಒಂದು ಕೆಲಸ ಉಂಟು, ಅವನ್ ಜಾಬಿಗೆ ಹೋಗ್ತಾ ಇದ್ದಾನೆ 9-to-4, ಅವ್ನು ಕೊಟ್ಟಿರೋ ಕೆಲಸ ಅವ್ನು ಮಾಡ್ತಿದ್ದಾನೆ, ಅವ್ನ ಜವಾಬ್ದಾರಿ ತೊಳ್ತಿದ್ದಾನೆ ಅಂತ ಹೇಳಿದ್ಮೇಲೆ ಅವ್ನು ಮದುವೆ ಆಗ್ಲಿಕ್ಕೆ ಹೋಗುದು. ಹಾಗಿದ್ದಲ್ಲಿ ನಾವು ಮೆಂಟಲ್ ಇಲ್ನೆಸ್ ನ ಯಾಕೆ ಲೇಬಲ್ ಮಾಡ್ಕೊ? ಇವ್ನು ಜಾಬ್ ಒಳ್ಳೆ ಮಾಡ್ತಿದ್ದ, ಅದ್ರ ಒಟ್ಟಿಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ದ, ಅವನ ಜೀವನದ ಒಂದು ಅಂಗ ಅದು. ಸೊ ನಾವು ಫೋಕಸ್ ಮಾಡುವಂತದ್ದು ಮಾನಸಿಕ ರೋಗದ ಮೇಲೆ ಅಲ್ಲ, ಇವ ಫಂಕ್ಷನ್ ಮಾಡ್ತಾ ಇದ್ದಾನೋ ಇಲ್ಲ, ಇವ ವ್ಯಕ್ತಿ ಸರಿ ಇದ್ದಾನೋ ಇಲ್ಲ, ಇವನ್ ಐಡೆಂಟಿಟಿ ಅಂತ, ಅದು ಸರಿ ಇರ್ಲಿ, ಇದು ಒಂದು ಅಂಗ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಸೊ ಹರಡಿಸೋ ಸುಮ್ನೆ ಈಗ ಬಿನಾ ಕಾರಣ ಎಲ್ಲರಿಗೂ ನನಗೆ ಸ್ಕಿಜೋಫ್ರೀನಿಯಾ ಉಂಟು ಅಂತ ಹೇಳುದು ಬೇಡ,
3: ಅಗತ್ಯ ಇಲ್ಲ,
4: ಅಗತ್ಯ ಇಲ್ಲ. ಹೌದಾ, ಟ್ರೀಟ್ಮೆಂಟ್ ತೊಗೊಳ್ತಾನೆ, ಸರಿ, ನಾವೆಲ್ಲರಿಗೂ ನನಗೆ ಬಿ ಪಿ ಉಂಟು, ನನಗೆ ಟಿ ಬಿ ಉಂಟು ಅಂತ ಹೇಳ್ಕೊಂತ ಹೋತ್ವಾ? ಇಲ್ಲ, ನಮ್ಮ ಟ್ರೀಟ್ಮೆಂಟ್ ನಾವು ತಗೊಳತ್ತೆ, ನಾವು ಸುಮ್ಮನೆ ಇರತ್ತೆ. ಇದು ಹಾಗೆ ನಾವು ಫಂಕ್ಷನಿಂಗ್ ಉಂಟು ಅಂತ ಹೇಳಿದ್ರೆ ಸರಿಯಾಗಿರುವ, ಬಟ್ ಪಾರ್ಟ್ನರಿಗೆ ಹೇಳುದು ಅದೊಂದು ಕರ್ತವ್ಯ.
3: ಹೇಳ್ಬೇಕಾದ ಸ್ಟಿಗ್ಮಾ ಬೇರೆ ಏನ್ತಲ ಇತ್ತು ಇದ್ರ ಬಗ್ಗೆ?
4: ಸ್ಕಿಜೋಫ್ರೀನಿಯಾ ಬಗ್ಗೆ ಸ್ಟಿಗ್ಮಾ ಅಂತ ಹೇಳಿದ್ರೆ ಒಂದು ಮೇನ್ಲಿ ನಾನು ಹೇಳುದು ಅದೇ ಪುನರ್ಜನ್ಮದ ಕರ್ಮ. ಇವನಿಗೆ ಕಾಯಿಲೆ ಮುಂಚೆ ಅಂತ ಪಾಪ ಮಾಡಿದ ಅದಕ್ಕೆ ಬಂದಿತ್ತ. ಇನ್ನೊಂದು ಆ ಜಾಗದಲ್ಲಿ ನೀವೆಂತ ಪಾಪ ಮಾಡಿ ಬಂದಿರಿ, ಅಲ್ಲಿ ಹೋಗಿ ನೀವು ಮೂರ್ನ ಅದು ಇದು ಮಾಡ್ಕ ಇದು ಮಾಡ್ಕ. ಇದು ಬರೀ ಹಿಂದೂ ರಿಲಿಜನ್ ಅಲ್ಲ, ಎಲ್ಲಾ ರಿಲಿಜನ್ ಅವ್ರದವ್ರದೇ ಒಂದು ಎಕ್ಸ್ಪ್ಲನೇಷನ್ ಇತ್ತು. ಇಸ್ಲಾಂ ಆಗಿರ್ಲಿ, ಕ್ರಿಶ್ಚಿಯಾನಿಟಿ ಆಗಿರ್ಲಿ, ಹಿಂದೂಯಿಸಂ ಆಗಿರ್ಲಿ, ಎಲ್ಲಾದ್ರಲ್ಲೂ. ಯಾಕಂದ್ರೆ ಎಲ್ಲ ಧರ್ಮದ ಸ್ಥಳದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಅವ್ರದೇ ಒಂದಿತ್ತು. ಯಾಕಂದ್ರೆ ಇದು ಪೂಜಾರಿಗಳಾಗಿರ್ಲಿ ಅಥವಾ ಚರ್ಚ್ ಫಾದರ್ ಆಗಿರ್ಲಿ, ಇಸ್ಲಾಂ ಮೌಲಾನ ಆಗಿರ್ಲಿ, ಅವ್ರು ಕರ್ದು ಮಾಡೋ ಟ್ರೀಟ್ಮೆಂಟ್ ಅಲ್ಲ, ಜನ ಅವ್ರನ್ನೇ ಜಾಸ್ತಿ ನಂಬೋದು. ಈಗ ಒಂದು ನೂರು ನೂರ ಜನ ಯಾವಾಗ್ಲೂ ಒಂದು ತಿಂಗಳಿಗೆ ಒಂದು ಹೋಗಿ ನಂಗೆ ಈ ತರ ಇವಳಿಗೆ ಈ ತರ ತೊಂದ್ರೆ ಅವ್ರು ಎಂತರ ಮಾಡ್ಕೆಲ್ಲ. ಸೊ ಕೆಲವರು ಅವ್ರನ್ನ ತುಂಬಾ ತೊಂದರೆ ಇರೋ ಪಾಪ ಆಕ್ಚುಲಿ ಅವ್ರು ರೆಫರ್ ಮಾಡ್ತಾರೆ ಸೈಕೆಟ್ರಿಗೆ, ಇಲ್ಲ ಇದು ತುಂಬಾ ತೊಂದರೆ ಸ್ವಲ್ಪ ಮಿತಿ ಮೀರಿತ್ತು ನೀವು ಹೋಯ್ನಿ ಅಂತ ಹೇಳಿ ಅಲ್ಲಿ ಬಂದ ತುಂಬಾ ಜನ ಇದ್ರ. ಬಟ್ ಇನ್ ಕೆಲವ್ರು ಎಂತ ಮಾಡ್ತಾರೆ, ಅವ್ರ ಮನ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಪೂಜೆ ಪುರಸ್ಕಾರ ಅದ್ರಂಗೆ ತುಂಬಾ ವೈಲೆಂಟ್ ಅಂದ್ರೆ ಅದನ್ನ ಹೇಳಿದೆ ಅಲ್ಲ, ಬರೆ ಇಡುದು, ಆಮೇಲೆ ಅವ್ರನ್ನ ಕೂಡ ಹಾಕುದು,
3: ಅವ್ರಿಗೆ
4: ಹಾಕುದು, ಹೊಡಿಯುದು, ನಾನ್ ಬಿಡಿಸ್ತೇ ದೆವ್ವ ಬಂದು ಇವನಿಗೆ ಆತರ ವಿಚಾರ ಬರ್ತಾ ಇರುದು, ಅದಕ್ಕೆ ಇವನಿಗೆ ಈ ತರ ಆಗ್ತಾ ಇರುದು, ಇದು ದೊಡ್ಡ ಮಿತ್.
3: ಓಕೆ, ಈಗ ನಮ್ಮ ಸುತ್ತಮುತ್ತ ಇರೋರಿಗೆ ಸ್ಕಿಜೋಫ್ರೆನಿ ಇದೆ ಅಂತ ನಮ್ಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯಿಲ್ಲ, ನಮಗ್ ಗೊತ್ತಾಯ್ತು ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತಾಗ ಚಾನ್ಸ್ ಇದೆಯಾ?
4: ಆಕ್ಚುಲಿ ಅವ್ರಲ್ಲಿ ಇನ್ಸೈಟ್ ತುಂಬಾ ಕಮ್ಮಿ ಇರುತ್ತೆ, ಯಾಕಂದ್ರೆ ಅವ್ರು ನಂಬ್ತಾರೆ. ನೀವು ನಾವು ಹೇಳ್ತಾ ಇತ್ತು ಇವ್ನು ಸಂಶಯ ಮಾಡ್ತೀನಿ ಅಂತ, ಅವನಿಗೆ ಅದೇ ರಿಯಾಲಿಟಿ, ಅವ್ನ್ ಯಾರು ಫಾಲೋ ಮಾಡ್ತಾರೆ ಅವ್ನು ನಂಬ್ತಾ ಇದ್ದ, ಅದೇ ಕಾಯಿಲೆ ಅಲ್ಲ. ಸೊ ಅವ್ನಿಗೆ ಇನ್ಸೈಟ್ ಕಮ್ಮಿ,
3: ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಉಳಿದವರು ಯಾರಾದ್ರೂ ಗುರುತಿಸಬೇಕು,
4: ಅವರ ಬಿಹೇವಿಯರ್ ಅಲ್ಲಿ ಗುರುತಿಸಬೇಕು.
3: ಹಂಗಿದ್ದಾಗ ಅವ್ರಿಗೆ ಗೊತ್ತಾಯ್ತು ಇದು ಸ್ವಲ್ಪ ಬೇರೆ ತರ ಇದೆ, ಸ್ಕಿಜೋಫ್ರೆನಿಯಾ ಇರಬಹುದು ಅಂತ ಡೌಟ್ ಬಂದ್ರೆ ಎಂತ ಮಾಡ್ಕವ್ರು, ವಾಟ್ ಆಕ್ಷನ್ ದೇ ಹ್ಯಾವ್ ಟು ಟೇಕ್?
4: ಫಸ್ಟ್ ಆಕ್ಷನ್ ಇಸ್ ಫ್ರಮ್ ದ ಫ್ಯಾಮಿಲಿ, ಅವರ ಕ್ಲೋಸ್ ರಿಲೇಟಿವ್ ಯಾರಿದ್ದಾರೆ, ಯಾರು ನೋಡ್ಕೊಳ್ತಿದ್ದಾರೆ, ಜವಾಬ್ದಾರಿ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ಫ್ಯಾಮಿಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಮ್ಮ ಕಿವಿ ಮಾತು ಹೇಳುದು, ನಾನು ಹೀಗೆ ಕೇಳಿದ್ದೆ ಒಂದ್ ಕಡೆ ಅಥವಾ ನಂಗೆ ಈ ತರ ಅವೇರ್ನೆಸ್ ಉಂಟು, ಇನ್ಫಾರ್ಮೇಶನ್ ಉಂಟು, ಈ ತರ ಮಾಡುವ ವರ್ತನೆ ಮಾಡುವವರಲ್ಲಿ ಮಾನಸಿಕ ಕಾಯಿಲೆ ಲಕ್ಷಣ ಇದೊಂದು, ಇದಕ್ಕೆ ಟ್ರೀಟ್ಮೆಂಟ್ ಉಂಟು, ಮುಂಚೆ ತರ ಅಲ್ಲ, ಆಮೇಲೆ ಈಗಿನ ಬರೋ ಟ್ರೀಟ್ಮೆಂಟ್ ಅಲ್ಲಿ ಬುದ್ಧಿಮಂದ ಮಾಡುದಿಲ್ಲ ಅಥವಾ ವೇಟ್ ಗೇನ್ ಮಾಡುದಿಲ್ಲ, ಗುಳಿಗೆನ ಅಡಿಕ್ಟ್ ಅಂತ ತಿಳ್ಕೊಂಬೇಡಿ, ಕಿಡ್ನಿ ಲಿವರ್ ಫೇಲ್ ಆಗ್ತ ಹಂಗೆಲ್ಲ ಮಿತ್ಸ್ ಉಂಟು, ಅದೆಲ್ಲ ಆಗುದಿಲ್ಲ. ಒಂದು ಸರಿ ಮಾನಸಿಕ ರೋಗ ತಜ್ಞರ ಹತ್ರ ಭೇಟಿ ಮಾಡಿ, ಅವರು ಟ್ಯಾಬ್ಲೆಟ್ ಕೊಡುದು ನೀವು ತಗೊಳ್ಳುದು ಎರಡನೇ ಮಾತು. ಫಸ್ಟ್ ಅವ್ರ ಹತ್ರ ಹೋಗಿ ಇದು ಕಾಯಿಲೆಯಾ, ಇದು ಇದರಿಂದ ಬಂದಿರೋ ಕಾಯಿಲೆಯಾ ಅಥವಾ ಬೇರೆ ಲಕ್ಷಣವ, ಎಂಥದೇ ಆಗಲಿ ಒಂದು ಕ್ಲಾರಿಟಿ ಬರ್ತದೆ. ಅಲ್ಲಿಗೆ ಹೋಗಿ ಒಂದ್ಸರಿ ಮೀಟ್ ಆಗಿ ಅಂತ ಹೇಳೋದು ಒಂದು ಕರ್ತವ್ಯ, ಸಮಾಜದ ಒಂದು ಕರ್ತವ್ಯ, ಸಮಾಜದ ನಾಗರಿಕನಾಗಿ ಇದು ಪ್ರಥಮ ಕರ್ತವ್ಯ. ಎಂತ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಇನ್ಫಾರ್ಮೇಶನ್ ನಾವು ಕೊಡೋದು. ಈಗ ಸರ್ಕಾರ ಎಷ್ಟು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಅನ್ನು ಅವ್ರು ಇನಿಷಿಯೇಟ್ ತಗೊಂಡಿದ್ದಾರೆ ಅಂದ್ರೆ, ಈಗ ನಾನು ಇರ್ದಾದ ಜಿಲ್ಲಾ ಮಾನಸಿಕ ರೋಗ ಕಾರ್ಯಕ್ರಮದಲ್ಲಿ ನಾವು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಇರುವ ಹಲವಾರು PHCs ಯಾವ್ದೆಲ್ಲ, ಯಾವ್ದ್ರಿಂದ ಹಿಡಿದು ಶಿರೂರು, ಗಂಗೊಳ್ಳಿ, ಬೈಂದೂರು, ಶಿರ್ವಾ, ಆಮೇಲೆ ಮಣಿಪುರ, ಪೇತ್ರಿ, ಬಾರ್ಕೂರು, ಮಂದರ್ತಿ, ಆವರ್ಸೆ, ಇನ್ನು ಹಲವಾರು ಉಡುಪಿಯಲ್ಲಿ ಬರೋ ಡಿಸ್ಟ್ರಿಕ್ಟ್ ಅಲ್ಲಿ, ಮತ್ತೆ ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಅದಂತೂ ನಾವು ವಾರ ಫ್ರೈಡೆ ಬರ್ತೇವೆ ಇಲ್ಲಿ, ಮತ್ತೆ ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಸಹ ಪ್ರತಿ ಮಂಗಳವಾರ ಬರ್ತೇವೆ. ಸೊ ಅಲ್ಲಿ ಬಂದು ಗೌರ್ಮೆಂಟ್ ವತಿಯಿಂದ ಅದು ಫ್ರೀ ಆಗಿ ಸೈಕಾಟ್ರಿಸ್ಟ್ ಬರ್ತಾ ಇದ್ದಾರೆ, ನಿಮಗೆ ನಾನೇ ಬರ್ತಾ ಇದ್ದೇನೆ. ಸೊ ಅಲ್ಲಿ ಬಂದು ಒಂದ್ ಸರಿ ತೋರಿಸಿ.
3: ಎಷ್ಟೊತ್ತಿಂದ ಎಷ್ಟೊತ್ತರೆಗೆ ಇರ್ತೀರಿ ಡಾಕ್ಟರ್ ಇಲ್ಲಿ ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ?
4: ಕುಂದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿ ಶುಕ್ರವಾರ ನಾವು 10:30 ಮಧ್ಯಾಹ್ನ ತನಕ ಇರ್ತೀವಿ.
3: ಮಧ್ಯಾಹ್ನ 1 ಗಂಟೆ
4: ಅಂದ್ರೆ ಪೇಷಂಟ್ ಮೇಲೆ ಡಿಪೆಂಡ್, ಪೇಷಂಟ್ ಬರ್ತಾ ಇದ್ದಾರೆ ಅಂದ್ರೆ ನಾವು ಆಫ್ಟರ್ನೂನ್ ಸಹ ಕಂಟಿನ್ಯೂ ಮಾಡ್ತೇವೆ. ಉಚಿತ ಟ್ರೀಟ್ಮೆಂಟ್ ಸಹ ಉಚಿತ ಸಿಗ್ತದೆ ನಿಮಗೆ, ಸೈಕಾಟ್ರಿಸ್ಟ್ ಸಹ ನಿಮಗೆ ಉಚಿತವಾಗಿ ಸಿಗ್ತಾ ಇದ್ದಾರೆ. ಮದ್ದು ಸಹ ಉಚಿತ.
3: ಓಕೆ, ಈಗ ನೀವು ಒಬ್ಬರೀಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಶಶಾಂಕ್ ಶೆಟ್ಟಿ ಒಂದ್ಸಲ ಬಂದು ಕನ್ಸಲ್ಟ್ ಮಾಡಿ, ನೆಕ್ಸ್ಟ್ ಟೈಮ್ ವಾಪಸ್ ನೀವೇ ಸಿಗ್ತೀರ ಹೆಂಗೆ?
4: ಹೌದು, ಈಗ ನಂದು ಏನು ನನ್ನ ಜಾಬ್ ಕಾಂಟ್ರಾಕ್ಟ್ ಉಂಟು, ಇನ್ನು ಅಟ್ ಲೀಸ್ಟ್ ನಾನು ನೆಕ್ಸ್ಟ್ 1 ಇಯರ್ ತನಕ ನಾನೇ ಇರ್ತೆ, ಆಮೇಲೆ ಇಟ್ ಡಿಪೆಂಡ್ಸ್.
3: ಯಾಕಂದ್ರೆ ಅದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಯ್ತು, ಒಂದ್ಸಲ ನಿಮ್ ಜೊತೆ ಒಂದು ಆತ್ಮೀಯತೆ ಬೆಳೆದಿರುತ್ತ, ಅವ್ರು ಹೇಳ್ಕೊಂಡ್ ಶುರು ಮಾಡ್ತಾರ, ನಿಮ್ಮ ನಂಬಕ್ ಶುರು ಮಾಡ್ತಾರ, ಇವ್ರು ಅಡ್ಡಿಲ್ಲ ಡಾಕ್ಟರ್ ಬಗ್ ಶುರು ಮಾಡತ್ರ. ಸೊ ಅದಕ್ಕೆ ಕೇಂದ್ರ ನಾನು ಇದನ್ನ
4: 100% ನಾನೀಗ ಇಲ್ಲಿ ಬಂದ ಮೇಲೆ ನಾನು ನಿಮಗೆ ಅಂತ ನಾನು ಕಾನ್ಫಿಡೆನ್ಸ್ ಕೊಡ್ಲಕ್ಕೆ, ನಂದು ಕಾಂಟ್ಯಾಕ್ಟ್ ಇದು 1 ಇಯರ್ ಹೇಳೋದ್ರಿಂದ ನಾನು ನಿಮಗೆ 1 ಇಯರ್ ಹೇಳ್ತೇನೆ. ಸೊ ನಾ ಒಂದ್ಸರಿ ಬಂದಲ್ಲಿ ಅವರಿಗೆ ಇವರೇ ಡಾಕ್ಟರ್ ಬೇಕಂತ ಹೇಳಿದಲ್ಲ, ನಾನು ಕರ್ತೇನೆ, ನನ್ನ ಜಾಬೇ ಅದು. ಸೊ ಎವ್ರಿ ಫ್ರೈಡೆ ನಾನೇ ಬರ್ತಾ ಇದ್ದೆ ಇಲ್ಲಿಗೆ, ನಾನೇ ಇರ್ತೆ ಅವರಿಗೆ ನಾನೇ ಬೇಕಂತ ಹೇಳಿದ್ರೆ, ದೇ ಕ್ಯಾನ್ ಕಮ್ ಅಂಡ್ ಮೀಟ್ ಅಂಡ್ ಇಟ್ ವಿಲ್ ಬಿ ರೆಗ್ಯುಲರ್.
3: ಹಾಗೆ ಇನ್ನೊಂದು ಉಡುಪಿ ಆದರ್ಶ ಹಾಸ್ಪಿಟಲ್ ನೀವು ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಆಗಿದ್ದೀರಿ.
4: ಯಾಕಂದ್ರೆ ಕೆಲವೊಂದು ಪೇಷಂಟ್ಸ್ ಅವ್ರಿಗೆ ಇಲ್ಲಿ ಗೌರ್ಮೆಂಟ್ ಸೆಟಪ್ ಇರೋದ್ರಿಂದ ನಮಗೆ ಕೆಲವ್ರು ಪ್ರೈವೇಸಿ ಕೇಳ್ತಾರೆ, ಕೆಲವರು ಅರ್ಧ ಗಂಟೆಗಿಂತ ಜಾಸ್ತಿ ಮಾತಾಡ್ಕಂತ ಹೇಳ್ತಾರೆ, ಅದ್ರಲ್ಲಾಗ್ಲೇ 50 patients ಇರ್ತಾರೆ, ನಾವೆಲ್ಲರನ್ನು ಅಷ್ಟೊತ್ತು ಮಾತಾಡ್ಸ್ಲಿಕ್ಕೆ ಆಗ್ತಿಲ್ಲ.
3: ಉಡುಪಿ ಆದರ್ಶದಲ್ಲಾದ್ರೆ ನೀವು ಎಷ್ಟೊತ್ತಿಂದ ಎಷ್ಟೊತ್ತಾರೆ?
4: 4:00 ಆನ್ವರ್ಡ್ಸ್ ನಾನು ಉಡುಪಿಯಲ್ಲಿ ಆದರ್ಶ ಹಾಸ್ಪಿಟಲ್ ಹಂಗೆ
3: ಮಂಡೇ ಟು
4: ಸಾಟರ್ಡೆ. ಮಂಡೇ ಟು ಸಾಟರ್ಡೆ ಈವ್ನಿಂಗ್ 4 ಇಂದ ಅಲ್ಲೇ ಇರ್ತದೆ. ಸೊ ಸ್ಪೆಷಲೈಸ್ಡ್ ಅಂದ್ರೆ ಅವರಿಗೆ ಪ್ರೈವಸಿ ಬೇಕು ಅಥವಾ ಮೋರ್ ಕೌನ್ಸಿಲಿಂಗ್ ಥೆರಪಿ ಬೇಕಂದ್ರೆ ಅಲ್ಲಿ ಬರ್ಲಕ್ಕೆ.
3: ಒಳ್ಳೇದಾಯ್ತು ಡಾಕ್ಟರ್, ನೀವು ಬಂದು ಸ್ಕಿಜೋಫ್ರೇನಿಯಾ ಬಗ್ಗೆ ಮತ್ತೊಮ್ಮೆ ಮಾತಾಡದೆ, ಯಾಕಂದ್ರೆ ನಮ್ ಕೆಲವೊಂದನ್ನ ಮತ್ ನೆನ್ಪ್ ಮಾಡ್ತಾ ಇಕ್ಕ ಇವತ್ ಕೇಮ್ದು ನಾಳೆಗೆ ಮರ್ತು ಹೋಗ್ಬೋದ. ಸೊ ಅಂತದ್ರಲ್ಲಿ ನೀವು May 24th
4: ವರ್ಲ್ಡ್ ಸ್ಕಿಜೋಫ್ರೇನಿಯಾ ಡೇ, ಎವ್ರಿ May 24th ಎವ್ರಿ ಇಯರ್
3: May 24th ವರ್ಲ್ಡ್ ಸ್ಕಿಜೋಫ್ರೇನಿಯಾ ಡೇ.
4: ಅದರ ಟ್ಯಾಗ್ ಲೈನ್ ಇದ್ದದ್ದು ರೀಥಿಂಕ್ ದ ಲೇಬಲ್ ರೀಕ್ಲೇಮ್ ದ ಸ್ಟೋರಿ, ಅಂದ್ರೆ ನೀವು ಲೇಬಲ್ ಹಾಕೋದನ್ನ ಒಂದ್ಸರಿ ವಿಚಾರ ಮಾಡಿ ಹಾಕಕ ಬೇಡ ಅಂತ. ಇವ ಸ್ಕಿಜೋಫ್ರೇನಿಯಾ, ಇವ ಡಿಪ್ರೆಷನ್, ಇವ ಮಾನಸಿಕ ಹೇಳೋದು, ರೀಕ್ಲೇಮ್ ದ ಸ್ಟೋರಿ. ಆ ಮನುಷ್ಯ ಯಾವ ಅವನ ಜೀವನದ ಯಾವ ಕತೆ ಉಂಟು, ಅವನು ಯಾಕೆ ಈ ತರ ಆಯ್ತು, ಅಥವಾ ಅವನ ರಿಯಲ್ ವ್ಯಕ್ತಿತ್ವ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ.
3: ಯಸ್, ತುಂಬಾ ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ. ಆಕ್ಚುಲಿ ನಂಗೆ ಸುಮಾರು ಲೈಕ್ ಅರ್ಥ ಆಯ್ತು ಇವತ್ತು ಸ್ಕಿಜೋಫ್ರೇನಿಯಾ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ನಮ್ಮೊಟ್ಟಿಗೆ ಡಾಕ್ಟರ್ ಶಶಾಂಕ್ ಶೆಟ್ಟಿ ಅವರಿದ್ದದ್ದು, ಇವರು MD ಸೈಕಿಯಾಟ್ರಿ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರು. ನಮ್ಮ ಉಡುಪಿ ಜಿಲ್ಲೆ ಹೆಚ್ಚಿನ ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆ ಅಂದ್ರೆ ತಾಲೂಕು ಆಸ್ಪತ್ರೆಗಳಿಗೆ ಹೋಗ್ತಾ, ಕುಂದಾಪುರ ತಾಲೂಕು ಆಸ್ಪತ್ರೆಗೆ ಅವರು ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಇರ್ತರು ಅಲ್ದಾ. ಸೊ ತುಂಬಾ ಲೈಕ್ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಬಹುಶಃ ಈ ಕಾರ್ಯಕ್ರಮ ಕೇಂದ್ರವರಿಗೂ ಗೊತ್ತಾಯ್ಕು ಸಾಕು, ಈಗ ಅವ್ರ ಸುತ್ತಮುತ್ತ ಯಾರ್ಯಾರು ಈ ತರದಲ್ಲ ಲಕ್ಷಣದಲ್ಲಿ ಇರ್ತಾರಲ್ಲ, ಓ ಇವರಿಗೂ ಸ್ಕಿಜೋಫ್ರೇನಿಯಾ ಇರ್ಕ, ಹಾ ಇಲ್ಲಿ ಇವರಿಗೆ ಡಾಕ್ಟರ್ ಹತ್ರ ಹೈ ಕತ್ ಕನ್ಸಲ್ಟ್ ಮಾಡ್ಕತ್ ಅಂತ ಹೇಳಿ ಡಾಕ್ಟರ್.
4: ಸೊ ನಾ ಇನ್ನೊಂದ್ ಅಂತ ಹೇಳೋಕೆ ಇರ್ತೇನೆ ಅಂದ್ರೆ, ಒಂದು ಜನರಲ್ ಆಗಿ ನಾನು, ಯಾಕಂದ್ರೆ ಇದೇ ಪಾಡ್ಕಾಸ್ಟ್ ನಾವೆಲ್ಲ ಹೇಳೋಕಾತಿಲ್ಲ. ಸೊ ಈವನ್ ಸಬ್ಸ್ಟೆನ್ಸ್ ಯೂಸ್, ಸೊ ಮದ್ಯಪಾನ ಅಥವಾ ತಂಬಾಕು ವ್ಯಸನ, ಗಾಂಜಾ ವ್ಯಸನ, ಎಂಥದೇ ವ್ಯಸನ ಇರಲಿ, ಅಂಥ ಕಾಯಿಲೆಗೂ ಟ್ರೀಟ್ಮೆಂಟ್ ಉಂಟು. ಅವ್ರಿಗೆ ಕಿರುಕುಳ ಕೊಡದೆ ಅದನ್ನು ಸರಿ ಮಾಡ್ಲಿಕ್ಕೆ ಸಹ ಟ್ರೀಟ್ಮೆಂಟ್ ಉಂಟು. ಆಂಗ್ಸೈಟಿ, ಆತಂಕದ ತೊಂದರೆ, ಎಲ್ಲೇ ಹೋದರೂ ಭಯ ಆಗೋದು, ಎದೆ ಡಬ್ಬಡಬ್ಬ ಅನ್ನೋದು, ಕೈ ನಡುಗೋದು ಸಡನ್ ಆಗಿ, ಈ ಥರ ತೊಂದರೆ ಇರೋರಿಗೂ ಟ್ರೀಟ್ಮೆಂಟ್ ಉಂಟು. ನಿದ್ರೆ ತೊಂದರೆ ಇರೋರಿಗೂ ಟ್ರೀಟ್ಮೆಂಟ್ ಉಂಟು. ಖಿನ್ನತೆ, ಬೇಜಾರು, ದುಃಖ, ನಂಗೆ ಜೀವನ ಬೇಡ ಅನಿಸ್ತಾ ಇರೋರು ಅವರಲ್ಲಿ. ಸ್ವಾಭಾವಿಕ ತೊಂದರೆ, ಸಿಟ್ಟು ಸಿಟ್ಟು ಮಾಡೋದು ಅಥವಾ ಜೂಜಾಡೋದು ಜಾಸ್ತಿ, ಸುಳ್ಳು ಹೇಳೋದು ಜಾಸ್ತಿ, ಈ ಪೋಲಿ ಕೆಲಸ ಮಾಡೋದು ಜಾಸ್ತಿ, ಇಂಥವ್ರಿಗೆ ಸಹ ಕೌನ್ಸಿಲಿಂಗ್ ಮತ್ತು ಟ್ರೀಟ್ಮೆಂಟ್ ಉಂಟು. ಸೊ ಇದೆಲ್ಲ ಮಾನಸಿಕ ತೊಂದರೆ ಲಕ್ಷಣಗಳಿರ್ತದೆ. ಪದೇ ಪದೇ ಕೈ ತೊಳೆಯೋದು, ಪದೇ ಪದೇ ಚೆಕ್ ಮಾಡೋದು, ತುಂಬ ಚಿಂತೆ ಮಾಡೋದು ಎಲ್ಲ ವಿಷಯದ ಬಗ್ಗೆ, OCD ಅಂತ ಹೇಳ್ತೇವೆ, ಅದಕ್ಕೂ ಸಹ ಟ್ರೀಟ್ಮೆಂಟ್ ಉಂಟು. ಸೊ ಈ ಥರ ಹಲವಾರು ತೊಂದರೆಗಳಿತ್ತು. ಅದ್ರ ಬಗ್ಗೆ ನೀವು ಯಾವುದೇ ಬಗ್ಗೆ ಇವನಿಗೆ ಒಂದು ತೊಂದರೆ ಉಂಟಂತೇಳಿ ನಿಮ್ಮಲ್ಲೇ ಗೊತ್ತಾಗಿದ್ದರೆ, ಯಾಕಂದ್ರೆ ನಾನು ಈ ಥರ ಮಾತಾಡಿದಲ್ಲಿ ತುಂಬ ಜನ, ಅಯ್ಯೋ ನಂಗೆ ಇದಿತ್ತು, ನಾನು ಇದನ್ನು ಮುಚ್ಚಿಟ್ಟಿದ್ದೆ ಇಷ್ಟು ದಿನ, ನಂಗೆ ಎಂತಂದ್ರೆ ಗೊತ್ತಾಗ್ತಿರಲಿಲ್ಲ ಅಂತ ಹೇಳ್ತಾ ಇದ್ರು, ಅಂಥವ್ರು ಯಾರೇ ಇದ್ರು ನನ್ನ ಹತ್ರ ಬಂದು ಕನ್ಸಲ್ಟ್ ಮಾಡ್ಬೋದು. ಕುಂದಾಪುರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಸಹ ಕನ್ಸಲ್ಟ್ ಮಾಡ್ಬೋದು.
3: ಎಸ್, ತುಂಬಾ ತುಂಬಾ ತುಂಬಾ